ಇದು ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 10 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಹುಣ್ಣಿಮೆ, ಅಂದರೆ 2026 ಇಸವಿ ಮೇ ತಿಂಗಳ 31 ತಾರೀಖು ಭಾನುವಾರ. ಸಮಯ 5:58:42. ಆತ್ಮೀಯ ಕೆಳಗರಿಗೆಲ್ಲ ಮುಂಜಾನೆಯ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:01. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನ ಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. ಈ ಕಾರ್ಯಕ್ರಮದ ಮರುಪ್ರಸಾರ 6:10 ನೀವು ಕೇಳಬಹುದು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಯ್ಯ ಜಾಡಿನಲ್ಲಿ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45 8:45 ಕನ್ನಡ ಚಿತ್ರಗೀತೆಗಳು, 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 9:40 ನಮ್ಮ ಆರೋಗ್ಯ, ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ, ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಒಸಡು ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ ಬಿಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. 10:30 ಮಕ್ಕಳ ಮಂಟಪ, ಶಿಶುಗೀತೆಗಳ ಕಾರ್ಯಕ್ರಮದಲ್ಲಿ ಚಿಣ್ಣರ ಚಿಲಿಪಿಲಿ, ಪ್ರಸ್ತುತಿ ಬಿಜಿ ಕವಿತಾ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ಅನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದವನ್ನು ನೀವು ಕೇಳಬಹುದು. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35. 12:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿಗಳ ಹೊಸ ಯುಗದ ಮೂಲ ಸೌಕರ್ಯ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಹರಿಣಾಕ್ಷಿ ಜಿಎಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 2:40 ನಕ್ಷತ್ರ ಲೋಕ, ಚಲನಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಪ್ರಕಾಶ್ ರಾಜ್ ಮೇಹು ಅವರ ಸಂದರ್ಶನದ ಮರುಪ್ರಸಾರ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಕನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಮೂರು:45 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಸಾಬ್ರಿ ಖಾನ್ ಅವರ ಸಾರಂಗಿ ವಾದನ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗದಲ್ಲಿ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರುಮೇಶ್ ಹಾಗೂ ಬಿಜಿ ಕವಿತಂ. ಕೃಷಿ ಲೋಕ, ಬಳಿಕ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕಲ್ ಅವರಿಂದ ಭಾಷಣವಿದೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದದ ಮರುಪ್ರಸಾರ. ಹಿಂದಿ ಚಿತ್ರಗೀತೆಗಳು 8:30. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕದ ಸಮಾರಂಭದ ಬಾನುಲಿ ವರದಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
1: This is Akashwani, the news read by Tanvi Khurana. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. today. It will be the 134th episode of the monthly radio program. The program will be broadcast across entire Akashwani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashwani will broadcast the program in regional languages immediately after the Hindi broadcast. President of Myanmar U Min Aung Hlaing arrived in New Delhi last evening. Union Minister of State for External Affairs Kirti Vardhan Singh received him at the airport. Earlier, President of Myanmar yesterday arrived at Bodh Gaya in Bihar on a 5-day visit to India and prayed at Mahabodhi Temple. External Affairs Minister Dr. S. Jaishankar also called on Mr. Hlaing last evening. In a social media post, Dr. Jaishankar appreciated Myanmar President's positive sentiment towards deepening the long-standing bilateral cooperation. The visiting dignitary will hold discussions with Prime Minister Modi tomorrow on further strengthening the historical and civilizational ties between the two countries. The government has temporarily exempted customs duties on cotton imports from the 1st of next month to 31st of October this year. The Ministry of Textiles in a notification said that the decision has been taken, keeping the interests of cotton farmers and the entire cotton value chain at the forefront. It added that the measure implemented during the cotton off-season will ensure adequate availability of cotton for the textile industry, support MSMEs, moderate input costs, and strengthen the competitiveness of Indian textiles. The ministry emphasized that the measure will safeguard the interests of the farmers and ensure market stability. Delhi Police Special Cell has arrested 8 accused working at the behest of the Pakistan ISI Mumbai Underworld Network. Addressing a press conference, Special Commissioner of Police of Delhi Police Special Cell Anil Shukla said that the accused were tasked to attack vital installations and security personnel in Delhi. He said that arms and explosives have been recovered from their possession. Mr. Shukla informed that the accused were operating under the directions of cross-border handlers and they were arrested from Delhi, Maharashtra and Pune. Union Minister of Civil Aviation Ram Mohan Naidu has hailed the launching of Skycast system at IGI Airport in New Delhi. The minister said that advanced weather monitoring systems like Skycast can significantly improve flight operations during fog and turbulence. He added that as this technology expands to more airports across the country, it will strengthen safety and enhance the travel experience for the passengers. Jammu and Kashmir Minister Sakina Ittu has announced summer vacations for all the government and private colleges falling under the summer zone of Jammu Division from 1st of June to 15th of July. The minister said the decision has been taken in view of the onset of the summer season and to ensure the well-being of students, teaching faculty and also college staff. The minister further informed that regular academic activities in all colleges will resume after the conclusion of the vacation period on 15th of July. In IPL cricket, Gujarat Titans will be up against defending champions Royal Challengers Bengaluru in the final of 2026 season at Narendra Modi Stadium in Ahmedabad today. The match is scheduled to begin at 7:30 p.m. RCB's batting has been one of the strongest in the tournament, with Virat Kohli leading the charge. In the bowling department, Bhuvneshwar Kumar and Josh Hazlewood have been among their key performers with the new ball. Meanwhile, Gujarat Titans will once again rely on key batters like skipper Shubman Gill, Sai Sudarshan and Joss Butler. While all-rounder Jason Holder has strengthened their bowling attack with important wickets in the second half of the season. And that is the end of this news bulletin.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸ್ಟುಡಿಯೋ ಸಮಯ 6:05 ಸೆಕೆಂಡುಗಳು. ಈಗ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಂಪ್ರದಾಯದ ಹಾಡು. ಮನು ಮತ್ತು ಸಂಗಡಿಗರು ಹಾಡಿರುವ ಗೀತೆ ಮಾಯಾತೀತ ಸತ್ಯನಾರಾಯಣ.

ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆ. ಡಾಕ್ಟರ್ ಬುದ್ದಣ್ಣ ಹಿಂಗೆಮೆರೆಯವರ ರಚನೆ. ವೃಂದಗಾನದಲ್ಲಿ ನಿತ್ಯ ನೂತನ ಸತ್ಯವಾಗಲಿ ನಮ್ಮ ಕನಸಿನ ಭಾರತ.

0: ಇದುವರೆಗೆ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಚಿಂತನ, ಸಿದ್ಧಲಿಂಗ ಪೂಜಾರಿ ಅವರಿಂದ.
2: ಒಂದು ಕ್ಷಣ ನಮ್ಮ ಜೀವನದ ಬಗ್ಗೆ ನಾವೇ ಯೋಚಿಸೋಣ. ನಾವು ಹುಟ್ಟಿದಾಗ ನಮ್ಮ ಕೈಯಲ್ಲಿ ಸಿಗರೇಟು ಇರಲಿಲ್ಲ, ಗುಟ್ಕಾ ಇರಲಿಲ್ಲ, ವ್ಯಸನ ಇರಲಿಲ್ಲ. ಇತ್ತು ಎಂದರೆ ಒಂದು ಶುದ್ಧ ಉಸಿರು, ಒಂದು ನಿರಪರಾಧ ನಗು, ಒಂದು ಸುಂದರ ಭವಿಷ್ಯ. ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಕುತೂಹಲದ ಹೆಸರಿನಲ್ಲಿ, ಸ್ನೇಹದ ಹೆಸರಿನಲ್ಲಿ, ಸ್ಟೈಲ್ ಎಂಬ ಸುಳ್ಳು ಭ್ರಮೆಯಲ್ಲಿ ನಾವು ನಿಧಾನವಾಗಿ ವಿಷದ ಕಡೆಗೆ ನಡೆಯಲು ಆರಂಭಿಸುತ್ತೇವೆ. ಮೊದಲ ಬಾರಿ ಯಾರೂ ನಾನು ವ್ಯಸನಿಯಾಗಬೇಕು ಎಂದು ತಂಬಾಕು ಹಿಡಿಯುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಪದಾರ್ಥವಲ್ಲ, ಅದು ನಿಧಾನವಾಗಿ ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುವ ವಿಷ. ಅದು ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನೂ ಹಾಳು ಮಾಡುತ್ತದೆ, ಕುಟುಂಬದ ನೆಮ್ಮದಿಯನ್ನೂ ಕಸಿದುಕೊಳ್ಳುತ್ತದೆ, ಮಕ್ಕಳ ಕನಸುಗಳನ್ನು ಒಡೆಯುತ್ತದೆ. ಒಂದು ಸಿಗರೇಟು ಹೊತ್ತಿಸುವಾಗ ಅದರ ತುದಿಯಲ್ಲಿ ಕೇವಲ ಬೆಂಕಿ ಮಾತ್ರ ಹೊತ್ತಿಕೊಂಡಿರುವುದಿಲ್ಲ, ಒಬ್ಬ ತಾಯಿಯ ಕನಸು ಸುಡುತ್ತಿರುತ್ತದೆ, ಒಬ್ಬ ಹೆಂಡತಿಯ ನಂಬಿಕೆ ಕರಗುತ್ತಿರುತ್ತದೆ, ಒಬ್ಬ ಮಗುವಿನ ಭವಿಷ್ಯ ಹೊಗೆಯಾಗಿ ಹಾರುತ್ತಿರುತ್ತದೆ. ನಮ್ಮ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಾರ್ಡುಗಳಿಗೆ ಹೋಗಿ ನೋಡಿ, ಅಲ್ಲಿ ಕೆಲವರು ಮಾತನಾಡಲಾರರು, ಯಾಕೆಂದರೆ ಅವರ ಬಾಯಿಯನ್ನೇ ಕ್ಯಾನ್ಸರ್ ತಿಂದು ಹಾಕಿರುತ್ತದೆ. ಕೆಲವರು ಸರಿಯಾಗಿ ಉಸಿರಾಡಲಾರರು, ಯಾಕೆಂದರೆ ಅವರ ಶ್ವಾಸಕೋಶವೇ ಹೊಗೆಯಿಂದ ಸುಟ್ಟು ಹೋಗಿರುತ್ತದೆ. ಕೆಲವರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ, ಯಾಕೆಂದರೆ ತಂಬಾಕು ಅವರ ರಕ್ತನಾಳಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ನೋವು ಕಾಣುತ್ತದೆ. ಆ ದಿನ ನಾನು ಈ ಚಟವನ್ನು ಆರಂಭಿಸದೇ ಇದ್ದರೆ? ಎಷ್ಟೋ ಜನರು ಇಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ತಮ್ಮ ಬದುಕಿನ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಜೀವನ ತುಂಬ ಅಮೂಲ್ಯ. ಒಂದು ಸಿಗರೇಟು ನಿಮ್ಮ ವ್ಯಕ್ತಿತ್ವವಲ್ಲ, ಒಂದು ಗುಟ್ಕಾ ನಿಮ್ಮ ಶಕ್ತಿಯಲ್ಲ, ಒಂದು ವೇಪ್ ನಿಮ್ಮ ಆಧುನಿಕತೆಯ ಗುರುತು ಅಲ್ಲ. ನಿಮ್ಮ ನಿಜವಾದ ಗುರುತು ನಿಮ್ಮ ಕನಸುಗಳು, ನಿಮ್ಮ ಪರಿಶ್ರಮ, ನಿಮ್ಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ. ಇಂದು ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ವೆಬ್ ಸಿರೀಸ್ಗಳು, ಕೆಲವು ಜಾಹೀರಾತು ಧೂಮಪಾನವನ್ನು ಒಂದು ಫ್ಯಾಷನ್ ಎಂಬಂತೆ ತೋರಿಸುತ್ತವೆ. ಆದರೆ ಅವರು ಆಸ್ಪತ್ರೆಯ ನೋವನ್ನು ತೋರಿಸುವುದಿಲ್ಲ, ಕ್ಯಾನ್ಸರ್ನ ಕಣ್ಣೀರನ್ನು ತೋರಿಸುವುದಿಲ್ಲ, ಆಕ್ಸಿಜನ್ನ ಸಿಲಿಂಡರ್ಗೆ ಅವಲಂಬಿತನಾದ ಬದುಕನ್ನು ತೋರಿಸುವುದಿಲ್ಲ, ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುವ ನೋವನ್ನು ತೋರಿಸುವುದಿಲ್ಲ. ಅವರು ಕೇವಲ ಆಕರ್ಷಣೆಯನ್ನು ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಮರಣವನ್ನು ಮರೆಮಾಚುತ್ತಾರೆ. ಇಂದು ಎಷ್ಟೋ ಯುವಕರು ತಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಹೊಗೆಯಲ್ಲಿ ಕರಗಿಸುತ್ತಿದ್ದಾರೆ. ಬೆಳಗ್ಗೆ ಆರೋಗ್ಯಕ್ಕಾಗಿ ಓಡಬೇಕಾದ ವಯಸ್ಸಿನಲ್ಲಿ ಆಸ್ಪತ್ರೆಗೆ ಓಡುತ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ಬೆವರು ಸುರಿಸಬೇಕಾದ ವಯಸ್ಸಿನಲ್ಲಿ ಕೆಮ್ಮಿನಿಂದ ನರಳುತ್ತಿದ್ದಾರೆ, ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ವ್ಯಸನದ ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಕೈಯಲ್ಲಿ ಸಿಗರೇಟು ಹಿಡಿಯಬೇಡಿ, ಪುಸ್ತಕ ಹಿಡಿಯಿರಿ. ಜೀವನದಲ್ಲಿ ಟೆನ್ಷನ್ ಬಂದಾಗ ತಂಬಾಕಿನ ಕಡೆಗೆ ಹೋಗಬೇಡಿ, ಆಟದ ಮೈದಾನ ಕಡೆಗೆ ಹೋಗಿ, ಸಂಗೀತದ ಕಡೆಗೆ ಹೋಗಿ, ಯೋಗದ ಕಡೆಗೆ ಹೋಗಿ, ಧ್ಯಾನದ ಕಡೆಗೆ ಹೋಗಿ, ಪ್ರಕೃತಿಯ ಕಡೆಗೆ ಹೋಗಿ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ಕೆಲಸಗಳನ್ನು ಮಾಡಿ. ಯಾಕಂದರೆ ವ್ಯಸನ ಮನುಷ್ಯನನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ, ಆದರೆ ಒಳ್ಳೆಯ ಹವ್ಯಾಸಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಮೊದಲ ಕೆಲವು ದಿನ ಕಷ್ಟವಾಗಬಹುದು, ದೇಹ ಕೇಳದಿರಬಹುದು, ಮನಸ್ಸು ಕಾಡಬಹುದು, ಆದರೆ ನಿಧಾನವಾಗಿ ನಿಮ್ಮ ದೇಹ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತದೆ, ಉಸಿರು ಹಗುರವಾಗುತ್ತದೆ, ರುಚಿ ಮರಳಿ ಬರುತ್ತದೆ, ನಿದ್ದೆ ಚೆನ್ನಾಗಿ ಆಗುತ್ತದೆ, ಮುಖದಲ್ಲಿ ಹೊಳಪು ಕಾಣುತ್ತದೆ, ನಿಮ್ಮ ಮನೆಯವರ ಮುಖದಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ವ್ಯಸನದ ಕತ್ತಲಿಗಿಂತ ಆರೋಗ್ಯದ ಬೆಳಕು ಶ್ರೇಷ್ಠ. ನಮ್ಮ ಕುಟುಂಬ ಉಳಿಸೋಣ, ನಮ್ಮ ಭವಿಷ್ಯ ಉಳಿಸೋಣ, ಈ ಆಕರ್ಷಣೆಯ ಮುಖವಾಡ ಕಳಚೋಣ, ನಿಕೋಟಿನ್ ವ್ಯಸನವನ್ನು ಮೆಟ್ಟಿ ನಿಲ್ಲೋಣ, ಆರೋಗ್ಯದ ಬದುಕನ್ನು ಅಪ್ಪಿಕೊಳ್ಳೋಣ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯವಂತ ಭಾರತ ನಿರ್ಮಿಸೋಣ.
1: ಇದುವರೆಗೆ ಸಿದ್ಧಲಿಂಗ ಪೂಜಾರಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮೈಸೂರು
4: ಸಿನಿಮಾ ಯಾನ,
3: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
5: ಜಯಶ್ರೀದೇವಿ ನಿರ್ಮಾಣ ಮಾಡಿ ದಿನೇಶ್ ಬಾಬು ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ ರಚಿಸಿ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿದ ಅಮೃತವರ್ಷಿಣಿ ಸಿನಿಮಾ ಚಿತ್ರಕಥೆ ಹಾಗೂ ಸಂಕಲನಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆಯಿತು. ಸುಹಾಸಿನಿ ಶರತ್ ಬಾಬು ಹಾಗೂ ರಮೇಶ್ ಅರವಿಂದ್ ಪ್ರಧಾನ ಪಾತ್ರಗಳಲ್ಲಿರುವ ಈ ಚಿತ್ರದಲ್ಲಿ ರಾಮಕೃಷ್ಣ ಹಾಗೂ ತಾರಾ ಕೂಡ ಇದ್ದಾರೆ. ಕೆ ಕಲ್ಯಾಣ್ ಅವರು ಬರೆದು ದೇವ ಸಂಗೀತ ನೀಡಿರುವ ಈ ಚಿತ್ರದ ಹಾಡುಗಳು ಇಂದಿಗೂ ಕೂಡ ಜನಪ್ರಿಯವಾಗಿದ್ದಾವೆ. ಪ್ರೀತಿ, ಸ್ನೇಹ, ನಂಬಿಕೆ, ವಿಶ್ವಾಸ, ತುಂಟತನದಿಂದ ಕೂಡಿದ ದಾಂಪತ್ಯ ಹೇಮಂತ್ ಹಾಗೂ ವೀಣಾ ಅವರದ್ದು.

0: ಕೊಂಡ ಅಭಿಷೇಕ್ ಆಕೆಯಲ್ಲಿ ತನ್ನ ಗೆಳತಿ ಶ್ರುತಿಯನ್ನ ಕಾಣಲಾರಂಭಿಸುತ್ತಾನೆ.
1: ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು.
0: ಇವನ ಅಂತರಂಗ ಅರಿಯದ ಹೇಮಂತ್ ಹಾಗೂ ವೀಣಾ ಅವನನ್ನ ತಮ್ಮೊಂದಿಗೆ ಕೊಡೈಕೆನಾಲ್ಗೆ ಕರೆದೊಯ್ಯುತ್ತಾರೆ. ಈ ಪ್ರವಾಸದಲ್ಲಿ ವೀಣಾಳ ಕುರಿತಂತೆ ಬದಲಾಗುತ್ತಿರುವ ಅಭಿಷೇಕ್ನ ವರ್ತನೆಯನ್ನ ಗಮನಿಸುತ್ತಾನೆ ಹೇಮಂತ. ಇದಾವುದರ ಅರಿವಿಲ್ಲದ ವೀಣಾ
2: ಚಳಿಗೆ ಮೈತನೆ ನಡುಕ್ಬೇಕು, ಮನಸ್ಸು ಯಾಕೆ ನಡುಕ್ತಾ ಇದೆ
0: ಎಂದು ಗಂಡನನ್ನ ಕೇಳುತ್ತಾಳೆ. ಡ್ರೈವರ್ ಕೈಕೊಟ್ಟನೆಂದು ಹೇಮಂತ್ ಹಾಗೂ ಅಭಿಷೇಕ್ ಇಬ್ಬರೇ ಪ್ರಪಾತದ ಅಂಚಿನಲ್ಲಿ ಸೂರ್ಯಾಸ್ತದ ಫೋಟೋ ತೆಗೆಯಲು ಹೋಗುತ್ತಾರೆ. ಅಲ್ಲಿ ಅಭಿಷೇಕನನ್ನ ಎದುರಿಸುವ ಹೇಮಂತ,
3: ನೀನು ಯಾವಾಗ ಊರು ಹೊರಡ್ತೀಯ? ನನಗ್ ಗೊತ್ತಿರೋ ಅಭಿಷೇಕ್, ನೀನಲ್ಲ, ನಿನ್ನಲ್ಲಿ ಹೊಸದಾಗಿ ಹುಟ್ಟಿರೋ ಕೆಟ್ಟ ಆಸೆ ಈಗ ನನಗ್ ಗೊತ್ತಾಗ್ತಿದೆ. ನನ್ ಸ್ನೇಹಿತನ ಮನಸ್ಸಿನಲ್ಲಿ ಈ ತರ ಒಂದು ಆಸೆ ಇದೆ ಅಂತ ನಾನು ಹೇಳ್ಬಿಟ್ರೆ ನೀನು ಯಾವ ಮುಖ ಇಟ್ಕೊಂಡು ಅವಳನ್ನ ನೋಡ್ತೀಯ
0: ಎಂದು ಕೇಳುತ್ತಾನೆ. ಉತ್ತರ ನೀಡದ ಅಭಿಷೇಕ ಫೋಟೋ ತೆಗೆಯಲು ಪ್ರಪಾತದ ಅಂಚಿಗೆ ಹೋದ ಹೇಮಂತನ ಮೇಲೆ ಜೀಪನ್ನ ಹಾಯಿಸಿ ಬಿಡುತ್ತಾನೆ. ಹೇಗೋ ಪಾರಾಗಿ ಪ್ರಪಾತದ ಅಂಚಿಗೆ ಬಂದು ಹೇಮಂತ್ ನೆರವಿಗಾಗಿ ಕೈಚಾಚಿದರೂ ಕೂಡ ಹಿಂದೆ ಸರಿದು ಹೇಮಂತನ ಸಾವಿಗೆ ಕಾರಣನಾಗುತ್ತಾನೆ. ಆದರೆ ಇವನ ಮಿತ್ರ ದ್ರೋಹದ ಪ್ರತಿ ಹೆಜ್ಜೆಯೂ ಕೂಡ ಹೇಮಂತನ ಕೈಲಿದ್ದ ಕ್ಯಾಮರಾದಲ್ಲಿ ಸೆರೆಯಾಗುವುದರ ಅರಿವು ಅಭಿಷೇಕನಿಗೆ ಆಗುವುದಿಲ್ಲ. ಹೇಮಂತನ ಸಾವಿನ ವಿಷಯ ವೀಣಾಳಿಗೆ ತಿಳಿಸಿದ ಅಭಿಷೇಕ್,
4: ನಾನು ಹೇಮಂತ್ ಸನ್ಸೆಟ್ ಫೋಟೋ ತೆಗೆಯಕ್ಕೋಸ್ಕರ ಬೆಟ್ಟದ ಮೇಲಕ್ಕೆ ಹೋಗಿದ್ವಿ. ಇನ್ನೂ ಚೆನ್ನಾಗಿ ಫೋಟೋ ತೆಗಿಬೇಕು, ಎತ್ತರ ಸಾಲದು ಅಂತ ಅವನೇ ಜೀಪನ್ನು ಡ್ರೈವ್ ಮಾಡಿಕೊಂಡು ತುದಿಯಲ್ಲಿ ನಿಲ್ಸಕ್ ಹೋದ. ನಾನು ನೋಡ್ತಿದ್ದಾಗೆ ಹಳದಲ್ಲಿ ಬಿದ್ದೋಯ್ತು
0: ಎಂದು ಪೊಲೀಸರಿಗೆ ಹೇಳಿಕೆ ನೀಡುತ್ತಾನೆ. ಪ್ರಪಾತದ ಬಳಿಯ ಮರದಲ್ಲಿ ಸಿಲುಕಿದ್ದ ಹೇಮಂತನ ಕ್ಯಾಮರಾವನ್ನ ಅವರ ಗೈಡ್ ಆಗಿದ್ದ ಬಾಲಕ ಪೀಟರ್ ತಂದು ವೀಣಾಳ ಕೈಗೆ ಕೊಡುತ್ತಾನೆ. ಊರಿಗೆ ಮರಳಿದ ನಂತರ ಅಪರೂಪಕ್ಕೆ ಗರ್ಭಿಣಿಯಾಗಿದ್ದ ವೀಣಾ ಈ ಆಘಾತದಿಂದ ಮಗುವನ್ನು ಕಳೆದುಕೊಂಡು ಖಿನ್ನತೆಗೆ ಈಡಾಗುತ್ತಾಳೆ. ವೀಣಾಳ ಸೇವೆ ಮಾಡುತ್ತಾ ಅವರ ಮನೆಯಲ್ಲೇ ಉಳಿದ ಅಭಿಷೇಕ್ ತನಗೆ ಶ್ರುತಿಯಂತಹ ಹುಡುಗಿಯೇ ಸಿಕ್ಕಿದ್ದಾಳೆ ಎಂಬ ಅರ್ಥದ ಪತ್ರಗಳನ್ನು ತನ್ನ ತಾಯಿಗೆ ಬರೆಯುತ್ತಾನೆ. ಮುಂದೆ ವೀಣಾಳ ಮನೆಗೆ ಬಂದ ಅಭಿಷೇಕನ ತಾಯಿ ಆ ಪತ್ರಗಳನ್ನು ತೋರಿಸಿದಾಗ ಅದರಲ್ಲಿದ್ದ ಅವಳು ಶ್ರುತಿ ಇವಳು ಶ್ರುತಿಯನ್ನು ಮೀಟುವ ವೀಣೆ ಎಂಬಂತಹ ಸಾಲುಗಳನ್ನ ಕಂಡು
2: ನನ್ನ ಗಂಡ ಬದುಕಿದ್ದಾಗಲೇ ಅಭಿಷೇಕ್ ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದ
0: ಎಂಬ ಸಂದೇಹ ಮೂಡುತ್ತದೆ ಆಕೆಗೆ. ಈ ಮಧ್ಯೆ ಮನೆಗೆ ಬಂದ ವೀಣಾಳ ಗೆಳತಿ ಕೊಲೆ ಕೇಸೊಂದರಲ್ಲಿ ಕ್ಯಾಮರಾನೇ ಸಾಕ್ಷಿ ಎಂದಿದ್ದು ಅಭಿಷೇಕ್ನನ್ನ ವಿಚಲಿತಗೊಳಿಸಿ ಕ್ಯಾಮರಾ ಹುಡುಕಲು ಆರಂಭಿಸಿದ್ದನ್ನ ವೀಣಾ ಗಮನಿಸುತ್ತಾಳೆ. ಅಭಿಷೇಕ್ ಹೇಮಂತನನ್ನು ಕೊಂದ ಫೋಟೋ ಸಾಕ್ಷಿಯನ್ನ ತನ್ನ ಡಾರ್ಕ್ ರೂಮ್ನಲ್ಲಿ ನೇತು ಹಾಕಿ ಬೇರೆ ಯಾವುದೋ ಫೋಟೋಗಳನ್ನು ಅಭಿಷೇಕನಿಗೆ ತೋರಿಸಿ ಅವನ ಸಂದೇಹವನ್ನ ದೂರ ಮಾಡುತ್ತಾಳೆ ವೀಣಾ. ಗೆಳೆಯರೆಲ್ಲರನ್ನು ಸೇರಿಸಿ ತಾನು ಅಭಿಷೇಕನನ್ನ ಮದುವೆಯಾಗುವೆ ಎಂದು ಹೇಳುವ ವೀಣಾ ಅದಕ್ಕೂ ಮೊದಲು ಹೇಮಂತನನ್ನ ಕೊಂದ ಕೊಡೈಕೆನಾಲ್ನ ಪ್ರಪಾತದ ಬಳಿ ಅಭಿಷೇಕನನ್ನ ಕರೆತರುತ್ತಾಳೆ.
2: ನನ್ನ ಗಂಡನ ಸಾವು ಆಕಸ್ಮಿಕ ಅಲ್ಲ, ಅವರನ್ನ ಸಾಯಿಸಿದ್ದು ನೀವೇ ಅಂತ ನನಗೆ ಗೊತ್ತು. ನಮ್ಮಿಬ್ಬರ ಮಧ್ಯೆ ನೀನ್ ಯಾಕೆ ಬಂದೆ? ಅವ್ರನ್ನ ಕೊಂದ್ರೆ ನಾನು ನಿನಗೆ ಸಿಗ್ತೀನಿ ಅಂತ ನೀನ್ ಹೇಗೆ ಅನ್ಕೊಂಡೆ? ಅದನ್ನ ಪೊಲೀಸ್ ಕೊಡಬಹುದು, ಶಿಕ್ಷೆನೂ ಆಗುತ್ತೆ. ಈ ಅಪರಾಧಕ್ಕೆ ನಿನಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಬೇಕು. ಆವತ್ತು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದಾಗ ನೀನು ಎಷ್ಟು ಸಂತೋಷವಾಗಿದ್ದೆ, ಅದೇ ನಿನ್ನ ಬದುಕಿನ ಕೊನೆಯ ಸಂತೋಷದ ಕ್ಷಣ. ಇನ್ನು ಮುಂದೆ ನನಗೆ ಉಳಿಯೋದೆಲ್ಲ ಬರೀ ನರಳು ನರಕಾನೆ, ಅದೇ ನೀನ್ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ
0: ಎನ್ನುವ ವೀಣಾ ಅಭಿಷೇಕನ ಎದುರೇ ಪ್ರಪಾತಕ್ಕೆ ಬಿದ್ದು ಜೀವ ಬಿಡುವುದರೊಂದಿಗೆ ಚಿತ್ರ ಮುಕ್ತಾಯ.
5: ತುಂತುರು ಅಲ್ಲಿ ನೀರ ಹಾಡು
6: ಸಿನಿಮಾಯಾನ
7: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
5: ಕಂಬನಿ ಇಲ್ಲಿ ಪ್ರೀತಿ ಹಾಡು.
6: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್.
7: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
5: ಹಗಲಿರಲಿ ಈರುಳಿರಲಿ.
6: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
8: ಸಮಯ 6:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
6: ಆಕಾಶವಾಣಿ
9: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
10: ಸಿರಿಗನ್ನಡ ದೇವಿಯ ಮುಕುಟ
6: ಪದ ಸಂಸ್ಕೃತಿ
9: ಹಾಡುವ
6: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಕಬ್ಬಿನಾಳೆ ವಸಂತ ಭಾರದ್ವಾಜ್.

0: ಪದಪರಿಚಯ.
1: ಇಂದು ನಾವು ಓಗರ ಮತ್ತು ಓವರಿ ಎಂಬ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಓಗರ ಎಂದರೆ ಪಕ್ವವಾದುದು, ಪರಿಪೂರ್ಣವಾದುದು ಎಂದರ್ಥ. ಬೇಯಿಸಿದ ಆಹಾರ, ಅನ್ನ, ಓದನ ಎಂಬ ಅರ್ಥದಲ್ಲಿ ಇದರ ಬಳಕೆ. ಮೇಲೋಗರ ಎಂದರೆ ಅನ್ನದ ಮೇಲೆ ಬಡಿಸುವ ಇತರ ವ್ಯಂಜನ. ಹಾಲೋಗರ ಎಂದರೆ ಹಾಲನ್ನ, ಹಾಲು ಪಾಯಸ ಎಂದರ್ಥ. ಓಗರ ಎಂಬುದಕ್ಕೆ ಪರಿಮಳ ಎಂಬ ಅರ್ಥವೂ ಇದೆ. ಓಗರವಳಿಗೆ ಎಂಬ ಭಕ್ಷ್ಯ ವಿಶೇಷ, ಓಗರ ಹೂ ಎಂಬ ಸುಗಂಧ ಪುಷ್ಪ ಈ ಹಿನ್ನೆಲೆಯಲ್ಲಿ ಸೃಷ್ಟಿಯಾದ ಪದಗಳು. ಇನ್ನು ಓವರಿ ಎಂದರೆ ಕೋಣೆ ಎಂದರ್ಥ. ಒಳಮನೆ, ಗರ್ಭಗುಡಿ ಎಂಬ ಅರ್ಥಛಾಯೆಗಳಿವೆ. ವಡ್ಡಾರಾಧನೆ, ಧರ್ಮಾಮೃತ, ಪಂಪಭಾರತ ಮುಂತಾದ ಪ್ರಾಚೀನ ಕೃತಿಗಳಲ್ಲಿಯೇ ಈ ಪದ ಪ್ರಯೋಗವಿದೆ. ಸಂಧಾನವೋ ಸಂಗ್ರಾಮವೋ ನಯವೇನು ಮನದ ಓವರಿಯೊಳಿರಿಸದೆ ಹೇಳು ನಿಶ್ಚಯವಾ ಎಂದು ಕುಮಾರವ್ಯಾಸ ಭಾರತ ಹೇಳುತ್ತದೆ. ಇಲ್ಲಿ ಮನಸ್ಸಿನ ಮೂಲೆ ಎಂದರ್ಥ. ಇದು ಓರಿ, ಓಹರಿ ಎಂಬ ರೂಪಗಳಲ್ಲೂ ಸಿಗುತ್ತದೆ. ಪಕ್ಕ, ಪಾರ್ಶ್ವ ಎಂಬ ಅರ್ಥವೂ, ಮುಚ್ಚು, ಮರೆಗೊಳಿಸು ಎಂಬ ಅರ್ಥವೂ ಇದಕ್ಕಿದೆ. ಶಿಲೆಯ ಓವರಿಯಲ್ಲಿ ಹೆಜ್ಜೇನು ಕಟ್ಟಿದೆ ಎಂದರೆ ಬಂಡೆಗಲ್ಲಿನ ಮಗ್ಗುಲಿನಲ್ಲಿ ಜೇನು ಗೂಡು ಕಟ್ಟಿದೆ ಎಂದರ್ಥ. ಮನದೊಳ್ ಓವರಿಯಿಲ್ಲ ಎಂದರೆ ಮನಸ್ಸಿನಲ್ಲಿ ಮುಚ್ಚುಮರೆಯಿಲ್ಲ ಎಂದರ್ಥ.
0: ತಪ್ಪು ಒಪ್ಪು.
1: ಸಾಮಾನ್ಯವಾಗಿ ನಾವು ಮಾತಾಡುವಾಗ ಹಣ ಕೊಡದ ವಿನಃ ಅವನು ಬರುವುದಿಲ್ಲ, ಮಳೆ ಬಾರದ ವಿನಃ ಬೀಜ ಬಿತ್ತುವುದಿಲ್ಲ ಎಂದು ಮುಂತಾಗಿ ಹೇಳುತ್ತೇವೆ. ವಿನಃ ಎಂದು ಹಕಾರವನ್ನು ಕೊನೆಗೆ ಬಳಸುವುದು ತಪ್ಪು. ಇದು ಸಂಸ್ಕೃತದ ಶಬ್ದ. ಇದರ ನಿಜವಾದ ರೂಪ ವಿನಾ ಎಂದು. ತೇನ ವಿನಾ ತೃಣಮಪಿ ನಚಲತಿ ಸರಿಯಾದ ಪ್ರಯೋಗ. ವಿನಃ ಎಂದು ಹೇಳದೆ ವಿನಾ ಎಂದರೆ ಸಮಂಜಸವಾಗುತ್ತದೆ.
0: ಸುಮಧುರ
1: ಯಕ್ಷಗಾನ ಸಂಗೀತ, ಪಾರ್ಥಿಸುಬ್ಬನೆಂಬ ಕವಿಯ ರಚನೆ. ಅಂಥ ಚೆಲುವೆಯೇನೆ ಜಾನಕಿ ದೇವಿ.

0: ಇದು ಯಕ್ಷಗಾನದ ಪಂಚವಟಿ ಪ್ರಸಂಗದ ಹಾಡು. ರಾಮಲಕ್ಷ್ಮಣರಿಂದ ಅವಮಾನಿತೆಯಾದ ಶೂರ್ಪನಖೆ ಅಣ್ಣ ರಾವಣನಲ್ಲಿಗೆ ಬಂದು ಸೀತಾದೇವಿಯ ಸೌಂದರ್ಯವನ್ನು ಬಗೆಬಗೆಯಾಗಿ ವರ್ಣಿಸುತ್ತಾಳೆ. ಅದನ್ನು ಕೇಳಿದ ರಾವಣ ಆ ಮಾತಿಗೆ ಮರುಳಾಗಿ, ಸೀತೆಯು ಅಂತಹ ಚೆಲುವೆಯೇನೆ, ಮಡದಿಯಾದ ಮಂಡೋದರಿಗಿಂತಲೂ ಸೊಬಗುಳ್ಳವಳೇನೆ ಎಂದು ಮುಂತಾಗಿ ತನ್ನ ತಂಗಿಯಲ್ಲಿ ವಿಚಾರಿಸುವ ಈ ಪದ್ಯದಲ್ಲಿ ಶೃಂಗಾರ ರಸ ಚೆಲ್ಲುವರಿದಿದೆ. ಅಣ್ಣ ರಾವಣನ ಪ್ರಶ್ನೆಗೆ ಶೂರ್ಪಣಖೆ ಕೊಡುವ ಉತ್ತರ ಅವನನ್ನು ಸೀತಾಪಹಾರಕ್ಕೆ ಪ್ರೇರಿಸುವಂತಿದೆ. ಅಣ್ಣ, ಆ ತರುಣಿಯನ್ನು ತರಲೇಬೇಕು. ಅವಳು ಮನ್ಮಥನ ಮುಂಗೈಯ ಮೇಲೆ ಕುಳಿತಂತಹ ಅರಗಿಣಿಯ ಹಾಗೆ ಇದ್ದಾಳೆ. ಅವಳ ಹುಬ್ಬು ಮನ್ಮಥನ ಬಿಲ್ಲಿನಂತೆ ಶೋಭಿಸುತ್ತಿದೆ. ಅವಳ ನಡೆ ಮದ್ದಾನೆಯ ಮರಿಯಂತೆ, ಅವಳ ಜಡೆ ನಾಗರ ಹೆಡೆಯಂತೆ ಎಂದು ಮುಂತಾಗಿ ವರ್ಣಿಸುತ್ತಾಳೆ. ಅವಳು ಕೊನೆಯಲ್ಲಿ ಹೇಳುವ ಮಾತು ಕವಿಯ ಕನ್ನಡ ಭಾಷಾಪ್ರೇಮಕ್ಕೂ ಸಾಕ್ಷಿಯಾಗಿದೆ. ಪನ್ನಂಗನಿಭವೇಣಿಯ ಪಂಕಜ ದೆಸಳ್ಗಣ್ಣ ಕನ್ನಡ ಜಾಣೆಯ ಎಂಬ ಆ ಮಾತು ಮನೋಹರವಾದುದು. ಉತ್ತರ ಭಾರತದ ಮಿಥಿಲೆಯಲ್ಲಿ ಬೆಳೆದ ಜನಕರಾಯನ ಮಗಳು ಜಾನಕಿ, ಅಯೋಧ್ಯೆಯ ಅರಗುವರ ಶ್ರೀರಾಮನ ಮಡದಿ, ಅವಳನ್ನು ದಕ್ಷಿಣ ದೇಶದ ಕನ್ನಡ ಜಾಣೆ ಎಂದು ಕರೆಯುವುದರ ಮೂಲಕ ಕವಿ ಕರ್ನಾಟಕದ ಸ್ತ್ರೀ ಸೌಂದರ್ಯವನ್ನು ಗೌರವಿಸಿರುವುದು ವಿಶೇಷವಾಗಿದೆ. ಪೊನ್ನ ಪುತ್ತಳಿ ಬೊಂಬೆ ಎಂಥ ರಾಮನ ಕೈಯ ಕನ್ನಡಿ ಕದಪಿನ ಕಡು ಸುಪ್ರವೀಣೆಯ ತುಂಬ ಸೊಗಸಾದ ಕಾವ್ಯ ಪಂಕ್ತಿ. ಇಲ್ಲಿರುವ ಪುತ್ತಳಿ ಎಂಬ ಪದಪ್ರಯೋಗವನ್ನು ಗಮನಿಸಬೇಕು. ಪುತ್ತಳಿ ಎಂದರೆ ಗೊಂಬೆ, ವಿಗ್ರಹ, ಮೂರ್ತಿ ಎಂಬ ಅರ್ಥ. ಮಹಾಪುರುಷರ ಪ್ರತಿಕೃತಿಗಳನ್ನು ಪುತ್ತಳಿ ಎಂದು ಕರೆಯುತ್ತೇವೆ. ವಿಶೇಷವೆಂದರೆ ಈ ಪುತ್ತಳಿಗೆ ಬಂಗಾರ ಎಂಬ ಅರ್ಥವೂ ಇದೆ. ಪುತ್ತಳಿ ಚಿನ್ನ ಎಂದರೆ ದ್ವಿರುಕ್ತಿಯೂ ಹೌದು, ವಿಗ್ರಹಗಳಿಗೆ ಬಳಸುವ ಬಂಗಾರವೂ ಹೌದು. ಯಕ್ಷಗಾನ ಕವಿ ಬಳಸಿದ ಪೊನ್ನ ಪುತ್ತಳಿ ಬೊಂಬೆ ಈ ಹಿನ್ನೆಲೆಯಲ್ಲಿ ವಿಶಿಷ್ಟವಾದುದು. ಪೊನ್ನು ಪುತ್ತಳಿ ಬೊಂಬೆ ಈ ಮೂರೂ ಪದಗಳ ಸರಣಿಯಲ್ಲಿ ಪೊನ್ನ ಪುತ್ತಳಿ ಎಂದು, ಪುತ್ತಳಿ ಬೊಂಬೆ ಎಂದು, ಚಿನ್ನದ ಗೊಂಬೆ ಎಂಬ ಅರ್ಥವನ್ನೇ ಮತ್ತೆ ಮತ್ತೆ ಒತ್ತುಕೊಟ್ಟು ಹೇಳಿದಂತಿದೆ. ಸೀತೆ ರಾಮನ ಕೈಯ ಕನ್ನಡಿಯಂತಹ ಕದಪು ಉಳ್ಳವಳೆಂಬ ವರ್ಣನೆಯಲ್ಲೂ ಇದೇ ಭಾವ ಮುಂದುವರಿದಿದೆ. ಸೀತೆಯ ಕದಪು ಅರ್ಥಾತ್ ಕೆನ್ನೆ ರಾಮನ ಕೈಯ ಕನ್ನಡಿ. ಸೀತೆಯ ಕೆನ್ನೆಯಲ್ಲಿ ಕನ್ನಡಿಯಂತಹ ಪ್ರತಿಫಲನ ಗುಣ ಇದೆ ಎಂಬ ಕವಿ ಕಲ್ಪನೆಗೆ ಬಂಗಾರದ ಬೊಂಬೆ ಎಂಬ ಹಿಂದಿನ ಪದಪ್ರಯೋಗವೂ ಪೂರಕವಾಗಿದೆ. ಎಷ್ಟಾದರೂ ಕವಿಯ ದೃಷ್ಟಿಯಲ್ಲಿ ಜಾನಕಿ ಕನ್ನಡದ ಜಾಣೆಯಲ್ಲವೇ? ಕನ್ನಡ ನಾಡು ಚಿನ್ನದ ನಾಡು ಹೌದಷ್ಟೇ. ಕನ್ನಡ ಹೆಣ್ಣನ್ನು ಚಿನ್ನದ ಬೊಂಬೆ ಎಂದು ಕರೆದುದರಲ್ಲೂ ಕಾವ್ಯ ಶೃಂಗಾರ ಗುಣವಿದೆ. ಸೀತಾ ಮಾತೆಯನ್ನು ನಮ್ಮೂರಿನ ಹುಡುಗಿ ಎಂದು ಕರೆದ ಕನ್ನಡ ತನವಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕಬ್ಬಿನಾಳೆ ವಸಂತ ಭಾರದ್ವಾಜ್. ಯಕ್ಷಗಾನ ಪದ್ಯದ ಭಾಗವತರು ಗಣಪತಿ ಭಟ್ ಸಾಲಿಗ್ರಾಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಈಗ ಕೇಳೋಣ ರೈತರಿಗೆ ಸಲಹೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ,
6: ಏನಾಯ್ತು?
4: ಫೀಸ್ನ ಟೆನ್ಷನ್,
5: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: ಆರ್ಬಿಐ ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ಮುಂಗಾರಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವಂತಹ ಕೃಷಿಕರು ಸೂಕ್ತವಾದಂತಹ ತಳಿಗಳನ್ನು ಸಕಾಲದಲ್ಲಿ ಬಿತ್ತನೆ ಮಾಡ್ಕೋಬೇಕು. ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಬಹಳ ಸೂಕ್ತ. ಭತ್ತವನ್ನು ಬೆಳೆಯುವಂಥವರು ಜೂನ್ 15 ಜುಲೈ 15 BR 2655 ತಳಿಯನ್ನು ಬಿತ್ತನೆಗೆ ಬಳಕೆ ಮಾಡ್ಕೋಬೋದು. ಜಯ ಭತ್ತವನ್ನು ಕೂಡ ಬಿತ್ತನೆ ಮಾಡೋದಕ್ಕೆ ಇದು ಸಕಾಲ. ಜುಲೈ 15 ಆಗಸ್ಟ್ 1 ನೀವು ಭತ್ತವನ್ನು ಬಿತ್ತನೆ ಮಾಡೋದೇ ಆದರೆ RNR 150 ಗಂಗಾವತಿ ಸೋನಾ, MTU 1001 KMP 220 KMP 225 ತನು ಹಾಗೂ ಜ್ಯೋತಿ ತಳಿಯನ್ನು ಬಳಕೆ ಮಾಡ್ಕೋಬಹುದು. ಇನ್ನು ರಾಗಿಯನ್ನು ಬಿತ್ತನೆ ಮಾಡುವಂಥವರು ಜೂನ್ ಜುಲೈ ತಿಂಗಳಲ್ಲಿ MR6 ಇಂಡಾಫ್ 8 MR1 L5 ತಳಿಯನ್ನು ಬಿತ್ತನೆಗೆ ಬಳಕೆ ಮಾಡಿಕೊಳ್ಳಿ. ಜುಲೈ ಹಾಗೂ ಆಗಸ್ಟ್ನಲ್ಲಿ ಬಿತ್ತನೆ ಮಾಡೋದೇ ಆದರೆ KMR 301, KMR 630, KMR 316, GPU 28, HR 911, INDAF 5, KMR 340, ಇದು ಬಿಳಿರಾಗಿ. ಈ ತಳಿಗಳನ್ನು ಬಿತ್ತನೆಗೆ ತಾವು ಬಳಕೆ ಮಾಡ್ಕೋಬೋದು. ಇನ್ನು ಮುಸ್ಕಿನ ಜೋಳವನ್ನು ಬಿತ್ತನೆ ಮಾಡೋರು ಜೂನ್ ತಿಂಗಳಲ್ಲಿ MAH 14-5 ಅಥವಾ CAL 1443 ಈ ತಳಿಯನ್ನು ಬಿತ್ತನೆಗೆ ಬಳಕೆ ಮಾಡಿಕೊಳ್ಳಿ. ಜೋಳವನ್ನು ಬೆಳೆಯೋರು ಜೂನ್ ತಿಂಗಳಲ್ಲಿ CSH 5, CSH 9, CSV 4, ಇದು ಸುಧಾರಿತ ತಳಿ, ಈ ತಳಿಗಳನ್ನು ತಾವು ಬಳಕೆ ಮಾಡಿಕೊಳ್ಳಿ. ಸಾಮೆಯನ್ನು ಬೆಳೆಯೋದಾದರೆ ಮೇಯಿಂದ ಜುಲೈ ತಿಂಗಳವರೆಗೆ CO2, CPUL 6/11, OLM 203 ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಇನ್ನು ಕಬ್ಬು ಜೂನ್ನಿಂದ ಆಗಸ್ಟ್ವರೆಗೆ CO 62-125, CO 86-032, ನೈನ ಅಂತ ಇದೆಯಲ್ಲ, ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಜುಲೈಯಿಂದ ನವೆಂಬರ್ವರೆಗೆ VCF 517, COVC 99-463, CO 8371, ಭೀಮಾ ಅಂತಲೂ ಕೂಡ ಈ ತಳಿಗೆ ಹೆಸರಿದೆ, ಈ ತಳಿಯನ್ನು ಬಿತ್ತನೆಗೆ ಬಳಕೆ ಮಾಡಿಕೊಳ್ಳಿ. ಇನ್ನು ತೊಗರಿಯನ್ನು ಬಿತ್ತನೆ ಮಾಡೋರು ಜೂನ್ ಜುಲೈ ತಿಂಗಳಲ್ಲಿ HY 3C, HY 3C, ಇದು ತರಕಾರಿಗಾಗಿ ಸೂಕ್ತ. TTB 7, BRG 1, ಇದು ಕೂಡ ತರಕಾರಿಯಾಗಿ ಅಂದರೆ ಹಸಿ ಕಾಳಿಗಾಗಿ ಬೆಳ್ಕೋಬೋದು. BRG 3, BRG 4, BRG 5, ಈ ಮೂರು ತಳಿಗಳು ಸೊರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದಾವೆ. ICP 7-035, ಬಂಜ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ತೊಗರಿಗೆ ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂಥವರು PDM 84-178 ಅಥವಾ KKM 3, ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಉದ್ದನ್ನು ಬಿತ್ತನೆ ಮಾಡೋರು T9, ರಶ್ಮಿ, ಸುರಕ್ಷಾ, ಕರಗಾವ್ 3, ಈ ತಳಿಯನ್ನು ಬಳಕೆ ಮಾಡಬಹುದು. ಅಲಸಂದೆ KM 5, KM 9, PGCP 6, KBC 12, KBC 9, TVX 9-442, ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಅವರೆಯನ್ನು ಬಿತ್ತನೆ ಮಾಡೋರು ಸ್ಥಳೀಯ ತಳಿಗಳನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು. ತಡವಾದ ಮುಂಗಾರಿಗೆ ಬಿತ್ತನೆ ಮಾಡೋರು ಆಗಸ್ಟ್ ತಿಂಗಳಲ್ಲಿ HA 3, HA 4, HA 5, ಈ ತಳಿಯನ್ನು ಬಳಕೆ ಮಾಡಿಕೊಳ್ಳಿ. ಸೋಯಾ ಅವರೆ, ಇದು ಕೂಡ ತಡವಾದ ಮುಂಗಾರಿಗೆ ಆಗಸ್ಟ್ ತಿಂಗಳಲ್ಲಿ JS 335, KB 79, KBS 23. ತರಕಾರಿಯಾಗಿ ಸೋಯಾ ಅವರೆಯನ್ನು ಬೆಳೆಯೋರು ಕರುಣೆ ಅನ್ನುವಂತಹ ತಳಿಯನ್ನು ಬಳಕೆ ಮಾಡಬಹುದು. ಇನ್ನು ನೆಲಗಡಲೆಯನ್ನು ಬಿತ್ತನೆ ಮಾಡೋರು ಜೂನ್ ಜುಲೈ ತಿಂಗಳಲ್ಲಿ GKVK 5, TMV 2, JL 24, GPBD 4, ಈ ತಳಿಯನ್ನು ತಾವು ಬಿತ್ತನೆಗೆ ಬಳಕೆ ಮಾಡ್ಕೋಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆಯೋರು ಜೂನ್ ಜುಲೈ ತಿಂಗಳಲ್ಲಿ KBSH 41, KBSH 42, KBSH 44, KBSH 53 ಹಾಗೂ KBSH 78 ತಳಿಯನ್ನು ಬಿತ್ತನೆ ಮಾಡಿಕೊಳ್ಳಿ.
2: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
7: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ 11:00 ಆಕಾಶವಾಣೀತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯ ಆಕಾಶವಾಣಿ ಕಾರ್ಯಕ್ರಮಸ್ಯ ಏತಚ್ಚತುಃತ್ರಿಂಶೋತ್ತರೈಕಶತತಮಂ ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಾಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಆಕಾಶವಾಣಿ ವಾರ್ತಾ ವಿಭಾಗಸ್ಯ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಪಿ ಚ newsonair ಇತಿ ಚಲದೂರಭಾಷೀಯೇ ತಂತ್ರಾಂಶೇ ಅಪಿ ಉಪಲಬ್ಧಃ ಭವಿಷ್ಯತಿ. ಆಕಾಶವಾಣಿ ದೂರದರ್ಶನ ಪ್ರಧಾನಮಂತ್ರಿ ಕಾರ್ಯಾಲಯ ಸೂಚನಾ ಪ್ರಸಾರಣ ಕಾರ್ಯಾಲಯಾನಾಂ ಯೂಟ್ಯೂಬ್ ವಾಹಿನಿಭಿಃ ಅಪಿ ಅಸ್ಯ ಕಾರ್ಯಕ್ರಮಸ್ಯ ಸಾಕ್ಷಾತ್ ಪ್ರಸಾರಣಂ ಭವಿಷ್ಯತಿ. ಹಿಂದಿಭಾಷಾಯಾಂ ಪ್ರಸಾರಣಸ್ಯ ಅನಂತರಂ ಆಕಾಶವಾಣ್ಯಾಂ ಅಸ್ಯ ಪ್ರಸಾರಣಂ ಕ್ಷೇತ್ರೀಯಾಸು ಭಾಷಾಸು ಅಪಿ ಭವಿಷ್ಯತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಗತ ಸಾಯಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಮೇಲನಂ ಕೃತವಾನ್. ಸಾಮಾಜಿಕಾಂತರ್ಜಾಲೀಯೇ ಪಟಲೇ ಡಾಕ್ಟರ್ ಜಯಶಂಕರ ದೀರ್ಘಕಾಲಂ ಯಾವತ್ ದ್ವೈಪಾಕ್ಷಿಕಂ ಸಹಕಾರಂ ಸುದೃಢಂ ಕರ್ತುಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತೇಃ ಸಕಾರಾತ್ಮಕ ಭಾವಸ್ಯ ಪ್ರಶಂಸಾಂ ಅಕರೋತ್. ಸಹ ಅವದತ್ ಯತ್ ಸಹ ಶಾಂತೇಃ ಪ್ರಗತೇಃ ಸಮೃದ್ಧೇಃ ಚ ಸಹಭಾಗಿತ್ವಂ ಇತೋಪಿ ಸುದೃಢಂ ಕರ್ತುಂ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಸಹ ಶ್ರೀ ಲೈಂಗ್ ವರ್ಯಸ್ಯ ಮೇಲನಸ್ಯ ಪ್ರತೀಕ್ಷಾಯಾಂ ಅಸ್ತಿ. ಉಭಯೋಃ ದೇಶಯೋಃ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ದೃಢೀಕರಣಾಯ ರಾಷ್ಟ್ರಪತಿಃ ಶ್ವಃ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಸಹ ಚರ್ಚಿಷ್ಯತಿ. ಪೂರ್ವಂ ಹ್ಯಃ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿಃ ಬಿಹಾರಸ್ಯ ಗಯಾಯಾಂ ಗತ್ವಾ ಮಹಾಬೋಧಿ ಮಂದಿರೆ ಪ್ರಾರ್ಥನಾಂ ಕೃತವಾನ್. ಅವಧೇಯಂ ಯತ್ ರಾಷ್ಟ್ರಪತಿಃ ಲೈಂಗಃ ಪಂಚದಿವಸೀಯ ಭಾರತಯಾತ್ರಾಯಾಂ ಅಸ್ತಿ. ದಿಲ್ಯಾರಕ್ಷಿಬಲಸ್ಯ ವಿಶೇಷ ಪ್ರಕೋಷ್ಠೇನ ಪಾಕ್ ISI ಮುಂಬೈ ಅಂಡರ್ವರ್ಡ್ಸ್ ಜಾಲೇತ್ಯಸ್ಯ ಆದೇಶೇನ ಕಾರ್ಯಂ ಕುರುವಂತಃ ಅಷ್ಟೌ ಅಭಿಯುಕ್ತಾಃ ನಿಗಡಿತಾಃ. ವಾರ್ತಾಹರಾನ್ ಸಂಬೋಧಯನ್ ದಿಲ್ಯಾರಕ್ಷಿಬಲಸ್ಯ ವಿಶೇಷ ಪ್ರಕೋಷ್ಠಸ್ಯ ವಿಶೇಷ CP ಅನಿಲಶುಕ್ಲಃ ಅವದತ್ ಯತ್ ಅಭಿಯುಕ್ತಾಃ ದಿಲ್ಲಿನಗರಸ್ಯ ಮಹತ್ವಪೂರ್ಣ ಸ್ಥಾನೇಷು ಸುರಕ್ಷಾಕರ್ಮಚಾರಿಷು ಚ ಆಕ್ರಮಣಂ ಕರ್ತುಂ ನಿಯುಕ್ತಾಃ ಆಸನ್. ಸಹ ಅವದತ್ ಯತ್ ತೈಃ ಸಹ ಶಸ್ತ್ರಾಣಿ ವಿಸ್ಫೋಟಕಾನಿ ಚ ಪ್ರಾಪ್ತಾನಿ ಸಂತಿ. ಶ್ರೀಶುಕ್ಲಃ ಸೂಚಿತವಾನ್ ಯತ್ ಅಭಿಯುಕ್ತಾಃ ಸೀಮಪಾರ ನಿರ್ವಾಹಕಾನಾಂ ನಿರ್ದೇಶಾನುಸಾರಂ ಕಾರ್ಯಂ ಕುರ್ವಂತಃ ಆಸನ್. ತೇ ದಿಲ್ಲಿ ಮಹಾರಾಷ್ಟ್ರ ಪುಣೆ ನಗರೇಭ್ಯಃ ನಿಗಡಿತಾಃ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಸಿಂಗಾಪುರ್ ಓಪನ್ ಟೂರ್ನಮೆಂಟ್ ಇತಿ ಸ್ಪರ್ಧಾಯಾಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಇತ್ಯನಯೋಃ ಯುಗಲಂ ನಿರ್ಣಾಯಕ ಚಕ್ರೆ ಪ್ರವಿಷ್ಟಂ. ಉಪಾಂತ್ಯಚಕ್ರೆ ಭಾರತೀಯ ದಲೇನ ದಕ್ಷಿಣ ಕೊರಿಯಾ ದಲಂ ಪರಾಜಿತಂ. ಮಹಿಳಾನಾಂ ಅಂತಾರಾಷ್ಟ್ರೀಯ ವಿಂಶತಿಂ ಪ್ರತಿವಿಂಶತಿ ದ್ವಿತೀಯ ಕ್ರಿಕೆಟ್ ಕ್ರೀಡಾಯಾಂ ಭಾರತ ಇಂಗ್ಲೆಂಡ್ ದಲಯೋಃ ಮಧ್ಯೆ ಗತ ಸಾಯಂ ಜಾತಾಯಾಂ ಸ್ಪರ್ಧಾಯಾಂ ಇಂಗ್ಲೆಂಡ್ ದಲೇನ ಭಾರತಂ ಷಡ್ವಿಂಶತಿ ಧಾವನಾಂಕೈಃ ಪರಾಜಿತಂ. IPL ಕ್ರಿಕೆಟ್ ಕ್ರೀಡಾಯಾಂ ಗುಜರಾತ್ ಟೈಟನ್ಸ್ ದಲಂ ಅದ್ಯ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ನಿರ್ಣಾಯಕ ಸ್ಪರ್ಧಾಯಾಂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲೇನ ಸಹ ಸ್ಪರ್ಧಿಷ್ಯತಿ. ಸ್ಪರ್ಧಾಯಾಃ ಆರಂಭಃ ಸಾಯಂ ಸಾರ್ಧಸಪ್ತವಾದನೆ ಭವಿಷ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀ ತೇ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ FM ಗೋಲ್ಡ್ ಪ್ರವಾಹಿಕಾತಃ ಅದ್ಯ ರವಿವಾಸರೆ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಶ್ರೋತುಂ ಪ್ರಭವಂತಿ ಇತಿ ವಾರ್ತಾಃ.
2: ಆಕಾಶವಾಣಿ ಮೈಸೂರು FM 100.6. ಈಗ ಸ್ಟುಡಿಯೋ ಸಮಯ 7:00. ಈಗ ಕೇಳೋಣ ಕೆಲವು ವಾಣಿಜ್ಯ ಪ್ರಕಟಣೆ.
10: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ CBSE ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿ KGಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
11: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
12: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
13: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
12: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
13: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
14: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
15: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821.
2: ಸಮಯ 7:02 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಏಳು ಗಂಟೆ ಎರಡು ನಿಮಿಷ ಹನ್ನೆರಡು ಸೆಕೆಂಡುಗಳು. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ ಏಳು ಗಂಟೆ ಐದು ನಿಮಿಷಕ್ಕೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಸಹನ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
6: ಹೌದು, ನನಗೂ ಬಂದಿದೆ ಕಣೆ.
5: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
7: ಹಲೋ, ನಮನ, ಸಹನ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
5: ಅಯ್ಯೋ, ನಿಂಗೂ ಬಂತ?
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
5: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
8: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
9: ಚಕ್ರವ್ಯೂಹ, ಇದು ಚಕ್ರವ್ಯೂಹ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: ಕಾಂಗ್ರೆಸ್ ಹೈಕಮಾಂಡ್ ಸಜೆಸ್ಟೆಡ್ ದಿ ನೇಮ್ ಆಫ್ ಡಿಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಸ್ ದ ಲೀಡರ್ ಆಫ್ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ. ಸಿದ್ದರಾಮಯ್ಯ ಜಿ ಪ್ರಪೋಸ್ ದ ನೇಮ್ ಆಫ್ ಡಿಕೆ ಶಿವಕುಮಾರ್ ಅಂಡ್ ಡಾಕ್ಟರ್ ಪರಮೇಶ್ವರ ಸೆಕೆಂಡರಿ. ಸಿಎಪಿ ಅಗೇನ್ ಯುನಾನಿಮಸ್ಲಿ ಆಕ್ಸೆಪ್ಟೆಡ್ ದ ನೇಮ್. ಐ ವುಡ್ ಲೈಕ್ ಟು ಪ್ರೌಡ್ಲಿ ಅನೌನ್ಸ್ ದಟ್ ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ ಯುನಾನಿಮಸ್ಲಿ ಎಲೆಕ್ಟೆಡ್ ಡಿಕೆ ಶಿವಕುಮಾರ್ ಆಸ್ ದ ಲೀಡರ್ ಆಫ್ ದ ಲೆಜಿಸ್ಲೇಟಿವ್ ಪಾರ್ಟಿ ಆಫ್ ಕರ್ನಾಟಕ ಕಾಂಗ್ರೆಸ್ ಗೋಯಿಂಗ್ ಟು ಟೇಕ್ ಓತ್ ಆಸ್ ಅ ಚೀಫ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಟೀಮ್ ಅಂಡ್ ದೇರ್ ಇವೆಂಟ್.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ.
2: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಒಳ್ಳಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್ ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 16 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಸಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಶಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ COPD ಅಂತ ಕರೀತೇವೆ, ಕ್ಷಯರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟಪತಿ CP ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಈಗ ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
9: ಮಾರ ಮತ್ತು ಮುದುಮಲೆ. ಮುದುಮಲೆ ಕಾಡಿನ ನಮ್ಮ ಆರಂಭದ ದಿನಗಳು. ಕಾಲ್ನಡಿಗೆಯಲ್ಲಿ ಕಾಡು ಸುತ್ತುವುದೇ ನಮಗೆ ಚಟವಾಗಿದ್ದ ಸಮಯ. ಆದರೆ ಆಗಿನ್ನೂ ಕಾಡನ್ನು ಓದುವ ಜಾಣ್ಮೆ ನಮಗೆ ಒಲಿದಿರಲಿಲ್ಲ. ಬೇಸಿಗೆಯ ಆ ದಿನ ಕಾಡಿನಿಂದ ವಾಪಸ್ಸಾಗುವಾಗ ಸಂಜೆ ಸಮೀಪಿಸಿತ್ತು. ಕತ್ತಲು ತುಂಬಿಕೊಳ್ಳುವ ಮುನ್ನ ಹತ್ತಿರದ ಕಾಲುದಾರಿ ಹಿಡಿದು ಮನೆ ತಲುಪಲು ಮೋಯಾರ್ ಹೊಳೆಯನ್ನು ದಾಟಬೇಕಿತ್ತು. ಹೊಳೆಯನ್ನು ಸರಾಗವಾಗಿ ದಾಟಲು ಕೆಲವು ನಿರ್ದಿಷ್ಟ ಸ್ಥಳಗಳ ಅರಿವು ನಮಗಿತ್ತು. ಕಾಡಾನೆಗಳು ನಿರಂತರವಾಗಿ ತಿರುಗಾಡಿ ಸವೆದು ನುಣುಪಾಗಿದ್ದ ಹಾದಿಯಲ್ಲಿ ಹೆಜ್ಜೆಗಳು ಜಾರುತ್ತಿದ್ದವು. ಹೊಳೆಗಿಳಿದು ಬಂಡೆಗಳಿಂದ ಬಂಡೆಗಳಿಗೆ ಹಾರಿ ಸಾಗುತ್ತಿರುವಾಗ ಎದುರು ದಡದಲ್ಲಿ ಹದಿವಯಸ್ಸಿನ ಸಲಗವೊಂದು ಗೋಚರಿಸಿತು. ನಮಗೆ ಬೆನ್ನು ಮಾಡಿ ಹುಲ್ಲು ತಿನ್ನುತ್ತಿದ್ದ ಅದು ನಾವು ಹೊಳೆ ದಾಟಲು ಆಯ್ಕೆ ಮಾಡಿಕೊಂಡಿದ್ದ ಓಣಿಗೆ ಅಡ್ಡವಾಗಿತ್ತು. ಬೇರೊಂದು ಜಾಡಿಗೆ ತೆರಳಿ ಹೊಳೆ ದಾಟಬಹುದಿತ್ತಾದರೂ ಅದು ಅಲ್ಲಿಂದ ಬಹುದೂರವಿತ್ತು. ಹಾಗಾಗಿ ಕೆಲ ಕಾಲ ಅಲ್ಲಿ ನಿಂತು ಪರಿಸ್ಥಿತಿಯನ್ನು ನಿಭಾಯಿಸುವ ಮಾರ್ಗೋಪಾಯಗಳ ಬಗ್ಗೆ ಚಿಂತಿಸಿದೆವು. ಕಾಡುಕುರುಬರಿಂದ ಕಲಿತಿದ್ದ ಪಾಠಗಳನ್ನೆಲ್ಲ ನೆನೆಸಿಕೊಂಡು ಆನೆಗೆ ನಮ್ಮ ಇರುವಿಕೆಯ ಸುಳಿವನ್ನು ನೀಡಿದರೆ ಅದು ದೂರ ಸರಿಯಬಹುದೆಂದು ಯೋಚಿಸಿದೆವು. ನಮ್ಮ ವಾಸನೆ ಆನೆಗೆ ಸಿಗಲೆಂದು ಹೊಳೆಯ ನಡುವೆ ಇದ್ದ ಎತ್ತರದ ಬಂಡೆ ಏರಿದೆವು. ಆದರೆ ನಮ್ಮ ಆ ನಿರ್ಧಾರ ತದ್ವಿರುದ್ಧವಾಗಿ ಕೆಲಸ ಮಾಡಿತು. ಸಾಮಾನ್ಯವಾಗಿ ಕಾಡಾನೆಗಳು ಮನುಷ್ಯರ ಸುಳಿವು ಸಿಕ್ಕಾಗ ಅಲ್ಲಿಂದ ಜಾಗ ಖಾಲಿ ಮಾಡುತ್ತವೆ. ಆದರೆ ಈ ಆನೆ ತನ್ನ ಸೊಂಡಿಲನ್ನು ಹಿಂದಕ್ಕೆ ತಿರುವಿ ಅರ್ಧ ಮಾತ್ರ ಮೇಲಕ್ಕೆ ಎತ್ತಿತು. ಸ್ವಲ್ಪ ನಡೆದು ಬಂತು. ಮನುಷ್ಯರ ಇರುವನ್ನು ಕಂಡುಕೊಂಡ ಅದು ಹಿಂದಿರುಗಿ ಹೋಗಬಹುದೆಂದು ನಿರೀಕ್ಷಿಸುತ್ತಿದ್ದೆವು. ಆದರೆ ಅದು ತನ್ನ ಸೊಂಡಿಲನ್ನು ಅತ್ತಿತ್ತ ಆಡಿಸಿ ನಮ್ಮ ವಾಸ್ತವ್ಯವನ್ನು ಖಚಿತಗೊಳಿಸಿಕೊಂಡು ನಮ್ಮತ್ತ ಬರಲಾರಂಭಿಸಿತು. ಬೆದರಿದ್ದ ನಾವು ಮೆಲ್ಲನೆ ಹಿಂದೆ ಸರಿದು ಸುರಕ್ಷಿತ ಬಂಡೆಯೊಂದಕ್ಕೆ ಹಾರಿಕೊಂಡೆವು. ಸ್ವಲ್ಪ ದೂರ ದೌಡಾಯಿಸಿ ಬಂದ ಆನೆ ನಾವು ದಾಟಲು ಸೂಕ್ತವೆನಿಸಿದ್ದ ಪುಟ್ಟ ನಡುಗಡ್ಡೆಯೊಂದನ್ನು ಹತ್ತಿ ನಮ್ಮನ್ನೇ ದುರುಗುಟ್ಟಿ ನೋಡುತ್ತಾ ನಿಂತಿತು. ಆನೆ ನಮ್ಮನ್ನು ಮುಟ್ಟಲಾಗದ ಸುರಕ್ಷಿತ ಸ್ಥಳದಲ್ಲಿ ನಾವಿದ್ದೆವು. ಆದರೆ ಸಿಟ್ಟಿಗಿದ್ದ ಆನೆ ಎದುರು ನಿಂತಿದ್ದಾಗ ಅಡಿಪಾಯವೆಲ್ಲ ಅದುರಿದಂತಾಗಿ ತರ್ಕಗಳೆಲ್ಲ ಗಾಳಿಗೆ ತೂರಿ ಹೋಗಿ ಕೈಕಾಲುಗಳು ಆಧಾರ ತಪ್ಪುತ್ತವೆ. ಮತ್ತೊಮ್ಮೆ ಆನೆ ಸೊಂಡಿಲನ್ನು ನಮ್ಮೆಡೆಗೆ ಬೀಸಿ ವಿಚಿತ್ರವಾದ ಸದ್ದನ್ನು ಹೊರಹೊಮ್ಮಿಸಿತು. ತೆರೆದುಕೊಂಡಿದ್ದ ಅದರ ಕಿವಿಗಳು ಹೊಯ್ದಾಡಿ ಬಡಿದುಕೊಂಡವು. ಅದು ನಿಸ್ಸಂಶಯವಾಗಿ ವಿಪರೀತ ಸಿಟ್ಟಾಗಿ ಉದ್ರೇಕಗೊಂಡ ಮನೋಭಾವವನ್ನು ಸೂಚಿಸುತ್ತಿತ್ತು. ಬಳಿಕ ನೆಲಕ್ಕೆ ಒದ್ದು ಪಕ್ಕದಲ್ಲಿ ಬೆಳೆದಿದ್ದ ಹುಲ್ಲನ್ನು ಗೋಚಿ ಬೆನ್ನ ಮೇಲೆ ಎಸೆದುಕೊಂಡಿತು. ಅನಂತರ ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದು ನಮ್ಮತ್ತ ದೃಷ್ಟಿಸಿ ನೋಡುತ್ತಲೇ ತನ್ನ ಬಲಗಾಲನ್ನು ಅರ್ಧ ಮಡಚಿ ಮೆಲ್ಲನೆ ನೆಲಕ್ಕೆ ತಾಗಿದರೂ ತಾಗದಂತೆ ಆಡಿಸುತ್ತಾ ನಿಂತಿತು. ಅದು ನಮ್ಮನ್ನು ನೆಲಕ್ಕೆ ಹಾಕಿಕೊಂಡು ಹೇಗೆ ಉಜ್ಜಬಲ್ಲೆನೆಂದು ತೋರಿಸುತ್ತಾ ಇದ್ದಂತಿತ್ತು. ಸಂಜೆಯ ತಂಗಾಳಿಯಲ್ಲೂ ನಾವು ಬೇವತ್ತಿದ್ದೆವು. ಆಗ ಒಮ್ಮೆಲೆ ಅದು ತನ್ನ ಸೊಂಡಿಲನ್ನು ನೆಲಕ್ಕೆ ಬಡಿದು ಭಯಾನಕವಾದ ಸದ್ದೊಂದನ್ನು ಮೂಡಿಸಿತು. ಹೇಗೋ ನಮ್ಮ ಕಾಲಿನ ಮೇಲೆ ನಾವು ನಿಂತಿದ್ದೆವು ಎನ್ನುವುದೇ ಸಮಾಧಾನದ ವಿಷಯವಾಗಿತ್ತು. ಮೂಡಿದ ಆ ಸದ್ದನ್ನಾಗಲಿ, ಆ ಕ್ಷಣದ ಆತಂಕವನ್ನಾಗಲಿ, ಸನ್ನಿವೇಶದ ಪ್ರಖರತೆಯನ್ನಾಗಲಿ ಬರೆದು ವರ್ಣಿಸಲು ಕಷ್ಟಸಾಧ್ಯ. ಆ ದಿನಗಳಲ್ಲಿ ನಮಗೆ ಕಾಡಿನ ಅರಿವು ಕಡಿಮೆ ಇದ್ದರೂ ವಿಜ್ಞಾನಿಗಳೊಂದಿಗೆ ಕಾಡು ಕುರುಬರೊಂದಿಗೆ ಕಾಡು ಸುತ್ತುತ್ತಿದ್ದರಿಂದ ಕಾಡಾನೆಗಳ ನಡವಳಿಕೆಯ ಕುರಿತ ನಮ್ಮ ತಿಳುವಳಿಕೆ ಬಹುಬೇಗ ವಿಸ್ತರಿಸುತ್ತಿತ್ತು. ನಮ್ಮ ಮೇಲೆ ಎರಗುತ್ತಿದ್ದ ಆನೆಗೆ 16 ವರ್ಷ ವಯಸ್ಸಿರಬಹುದು. ಆ ವಯಸ್ಸಿನ ಗಂಡು ಆನೆಗಳೇ ಹಾಗೆ ದೇಹ ಬೆಳೆದಿದ್ದರೂ ಸ್ವಭಾವದಲ್ಲಿ, ನಡವಳಿಕೆಗಳಲ್ಲಿ, ತೀರ್ಮಾನಗಳಲ್ಲಿ ಪ್ರೌಢತೆ ಇರುವುದಿಲ್ಲ. ಆ ವಯಸ್ಸಿನಲ್ಲಿ ಅಡ್ಡಾದಿಡ್ಡಿ ಉತ್ಪತ್ತಿಯಾಗುವ ಬಗೆ ಬಗೆಯ ಹಾರ್ಮೋನ್ಗಳು ಅವುಗಳ ಪ್ರಬುದ್ಧ ನಡವಳಿಕೆಗೆ ಕಾರಣವಾಗಿರುತ್ತವೆ. ಹಾಗಾಗಿ ಅವುಗಳು ನಡೆದದ್ದೇ ಸರಿದಾರಿ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ನಮಗೆ ಹೊಳೆಯಲಿಲ್ಲ. ಆ ಹೊತ್ತಿಗಾಗಲೇ ಸೂರ್ಯ ಮರಗಳ ಹಿಂದೆ ಸರಿಯುತ್ತಿದ್ದ. ಮನೆ ತಲುಪಲು ಇನ್ನೂ 2 ಕಿಲೋಮೀಟರ್ ಸಾಗಬೇಕಿತ್ತು. ಕತ್ತಲಾದ ಮೇಲೆ ಪರಿಚಯವಿಲ್ಲದ ಬೇರೊಂದು ಜಾಡು ಹಿಡಿಯುವ ಆತ್ಮವಿಶ್ವಾಸ ನಮ್ಮಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಹೊಳೆಯಾಚೆಯ ದಿಗಂತದ ದಿಬ್ಬದಲ್ಲಿ ದೊಡ್ಡ ಸಲಗವೊಂದು ಪ್ರತ್ಯಕ್ಷಗೊಂಡಿತು. ಅದು ಎಲ್ಲಿಂದ ಬಂದಿತೆಂದು ನಮಗೆ ತಿಳಿಯಲಿಲ್ಲ. ಬಳಿಕ ಆ ಆನೆಯ ಮೇಲೆ ಮಾವುತನೊಬ್ಬ ಕುಳಿತಿರುವುದು ಗೋಚರಿಸಿತು. ಆನಂತರ ಅದರ ಹಿಂದೆ ಇನ್ನೆರಡು ಆನೆಗಳು ಪ್ರತ್ಯಕ್ಷಗೊಂಡವು. ಆ ಕ್ಷಣ ನಮಗೆ ಮರುಜೀವ ಬಂದಂತಾಯಿತು. ತಕ್ಷಣ ಎರಡೂ ಕೈಗಳನ್ನು ಬೀಸುತ್ತಾ ಮಾವುತರ ಗಮನ ಸೆಳೆಯಲು ಪ್ರಯತ್ನಿಸಿದೆವು. ನಮಗೆ ಕಂಡ ಕೂಡಲೇ ಅವರಿಗೆ ಪರಿಸ್ಥಿತಿಯ ಅರಿವಾಯಿತು. ಒಂದೆರಡು ನಿಮಿಷಗಳಲ್ಲಿ ತನ್ನ ಬೆನ್ನ ಹಿಂದೆ ಏನೋ ಸಂಭವಿಸಿದ ಸುಳಿವು ಆ ಕಾಡಾನೆಗೆ ಸಿಕ್ಕಿತು. ಕುಪಿತಗೊಂಡ ಅದು ರಭಸದಿಂದ ಹಿಂದಿರುಗಿದಾಗ ಅದಕ್ಕೆ 30 ಅಡಿಗಳ ಎತ್ತರದಲ್ಲಿ ಬೆಟ್ಟಗಳ ಸಾಲು ಚಲಿಸಿದಂತೆ ತನ್ನಡೆಗೆ ಬರುತ್ತಿದ್ದ ಆನೆಗಳು ಗೋಚರಿಸಿದವು. ಪರಿಸ್ಥಿತಿಯ ಸಂಪೂರ್ಣ ಅರಿವಿಲ್ಲದ ಆ ಕಾಡಾನೆ ಅವುಗಳತ್ತ ಒಂದೆರಡು ಹೆಜ್ಜೆ ಇರಿಸಿತು. ಆದರೆ ಗಾಳಿ ತಿರುಗಿದಾಗ ಸಾಕಾನೆಗಳ ದಿಕ್ಕಿನಿಂದ ತೇಲಿಬಂದ ಸುದ್ದಿ ವಿರೋಧ ಪಕ್ಷದ ಪೂರ್ವಪರಗಳನ್ನು ವಿವರವಾಗಿ ಒದಗಿಸಿತು. ಸಾವಧಾನವಾಗಿ ನಡೆದು ಬರುತ್ತಿದ್ದ ಸಾಕಾನೆಗಳ ಮಧ್ಯದಿಂದ ಒಂದು ಆನೆ ಇದ್ದಕ್ಕಿದ್ದಂತೆ ಓಡುತ್ತಾ ಮುಂದೆ ಬಂದಿತು. ನಮಗೆ ತಕ್ಷಣ ಅದರ ಗುರುತು ಸಿಕ್ಕಿತು. ಮುದುಮಲೈ ಎಂಬ ಹೆಸರಿನ ಆ ಆನೆ ತನ್ನ ಮಾವುತ ಮಾರನೊಡಗೂಡಿ ನಮ್ಮ ರಕ್ಷಣೆಗೆ

0: ಬರುತ್ತಿತ್ತು. ಮುದುಮಲೈ ಆನೆ ಮತ್ತು ಮಾರನ್ನ ಆಗಮನ ನಮಗೆ ಭರವಸೆಯ ಬೆಳ್ಳಿಗೆರೆಯಂತೆ ಕಂಡಿತು. ನಮ್ಮ ಸಂತೋಷಕ್ಕೆ ಎಣಿಯೇ ಇರಲಿಲ್ಲ. 9 ಅಡಿ ಎತ್ತರದ ಆನೆ ಮುದುಮಲೈ ತನ್ನ ವಿಶಾಲವಾದ ತಲೆಯನ್ನು ಮೇಲೆತ್ತಿ ಓಡಿಬರುವಾಗ ಬೃಹದಾಕಾರವಾಗಿ ಕಾಣುತ್ತಿತ್ತು. ಅದು ಧಾವಿಸಿ ಬಂದ ಭಂಗಿ ಯಾವುದೇ ಆನೆಯ ಹೃದಯದಲ್ಲಿ ದಿಗಿಲು ಹುಟ್ಟಿಸುವಂತಿತ್ತು. ಮಾರ ತನ್ನ ಆನೆಗೆ ಏನೋ ಪಿಸುಗುಟ್ಟಿರಬಹುದು. ಆ ಗಂಭೀರ ಎಚ್ಚರಿಕೆಯ ಸಂದೇಶವನ್ನು ಮುದುಮಲೈ ಆ ಕಾಡಾನೆಗೆ ರವಾನಿಸಿರಬಹುದು. ಅರ್ಧ ತಾಸು ನಮ್ಮನ್ನು ಒತ್ತೇರಿಸಿಕೊಂಡಿದ್ದ ಆ ಕಾಡಾನೆಯ ಶೂರತ್ವ ಘನತೆಗಳೆಲ್ಲ ಕ್ಷಣದಲ್ಲಿ ಕಾಣೆಯಾಗಿತ್ತು. ಭಯಗೊಂಡು ಮುಖ ಮುಚ್ಚಿಕೊಳ್ಳುವಂತೆ ಅವುಗಳತ್ತ ಬೆನ್ನು ತಿರುಗಿಸಿ ತಾನು ಹುಲ್ಲು ಮೇಯುತ್ತಿರುವುದಾಗಿ ನಟಿಸಿತು. ಆದರೆ ವಿಪರೀತ ಗಾಬರಿಗೊಂಡಿದ್ದ ಅದು ಬಾಯಲ್ಲಿ ಇರಿಸಿಕೊಂಡಿದ್ದ ಹುಲ್ಲನ್ನು ಜಗೆಯಲು ಮರೆತೇ ಬಿಟ್ಟಿತು. ಭಯಗಳೇ ಹಾಗೆ. ಒಂದೆರಡು ನಿಮಿಷಗಳಲ್ಲಿ ಲದ್ದಿಹಾಕಿ ತನ್ನ ಅಧೀನತೆಯನ್ನು ಶರಣಾಗತಿಯನ್ನು ಪ್ರಕಟಿಸಿತು. ಅನಂತರ ಸದ್ದಿಲ್ಲದೆ ನೀರಿಗಿಳಿದು ಹೊಳೆದಾಟಿ ಕಾಡಿನಲ್ಲಿ ಮರೆಯಾಯಿತು. ಇನ್ನೇನಾದರೂ ಸಹಾಯ ಬೇಕೇ ಎಂದು ಮಾರ ಸನ್ನೆ ಮಾಡಿ ಕೇಳಿದ. ಅಷ್ಟೊತ್ತಿಗೆ ನೀರಿಗಿಳಿದಿದ್ದ ಮುದುಮಲೆ ಆನೆ ಕೂಡ ಸೊಂಡಿಲನ್ನೊಮ್ಮೆ ಬೀಸಿ ಹೇಗಿತ್ತು ಎಂದು ಕೇಳಿದಂತೆ ನಮಗನಿಸಿತು. ಕಾಡಾನೆಗಳ ಸಹಜ ಬದುಕನ್ನು ಗಮನಿಸಿದವರಿಗೆ ಈ ಎಲ್ಲ ಚಟುವಟಿಕೆಗಳು ಮನುಷ್ಯರನ್ನು ಮನುಷ್ಯರೇ ಹಿಡಿದು ಮಾರಾಟ ಮಾಡುತ್ತಿದ್ದ ಗುಲಾಮಗಿರಿಯ ಕರಾಳ ದಿನಗಳನ್ನು ನೆನಪಿಗೆ ತರುತ್ತವೆ. ಹಾಗಾಗಿ ಸಾಕಾನೆಗಳ ಬಗ್ಗೆಯಾಗಲಿ ಮಾವುತರ ಬಗ್ಗೆಯಾಗಲಿ ನಮಗೆ ಹೆಚ್ಚಿನ ಆಸಕ್ತಿ ಮೂಡಿರಲಿಲ್ಲ. ಆದರೆ ಮಾರ ಮತ್ತು ಮುದುಮಲೆಯರನ್ನು ಹತ್ತಿರದಿಂದ ನೋಡಿದಾಗ ನಮ್ಮ ನಿಲುವು ಸ್ವಲ್ಪ ಬದಲಾಯಿತು. ಜೇನುಕುರುಬ ಮಾರನ ಪಾಲಿಗೆ ಎಲ್ಲವೂ ಆಗಿದ್ದ ಆನೆ ಮುದುಮಲೈ. ತಮಿಳುನಾಡಿನ ಮುದುಮಲೈ ಕಾಡಿನಲ್ಲಿರುವ ಅರಣ್ಯ ಇಲಾಖೆಯ ಸಾಕಾನೆಗಳ ಶಿಬಿರದಲ್ಲಿದ್ದ ಒಂದು ಅಪೂರ್ವವಾದ ಆನೆ. ಮಾರನ ಆಜ್ಞೆಗಳನ್ನು ಮಾತ್ರ ಅದು ಪಾಲಿಸುತ್ತಿತ್ತು. ಮಾರ ತನ್ನ ಆನೆಯನ್ನು ನಿಯಂತ್ರಿಸಲು ಎಂದೂ ಅಂಕುಶವನ್ನು ಬಳಸುತ್ತಿರಲಿಲ್ಲ. ಬದಲಾಗಿ ಸಣ್ಣ ಬೆತ್ತದ ಕಡ್ಡಿಯನ್ನಷ್ಟೇ ಹಿಡಿದಿರುತ್ತಿದ್ದ. ತನ್ನ ಮಾತಿನ ಸಂಜ್ಞೆಗಳನ್ನು ಆನೆಗೆ ತಿಳಿಸಲಷ್ಟೇ ಆ ಕಡ್ಡಿಯನ್ನು ಬಳಸುತ್ತಿದ್ದ. ವಿವರಿಸಲಾಗದ, ವಿಶದೀಕರಿಸಲಾಗದ ವಿಚಿತ್ರ ಸಂಬಂಧ ಅವರನ್ನು ಬಂಧಿಸಿದಂತೆ ಕಾಣುತ್ತಿತ್ತು. ಅನಿವಾರ್ಯ ಕಾರಣಗಳಿಂದ ಕಾಡಾನೆಗಳನ್ನು ಸೆರೆ ಹಿಡಿಯಬೇಕಾದ ಸಂದರ್ಭಗಳಲ್ಲಿ ಇವರಿಬ್ಬರ ಪಾತ್ರ ನಿರ್ಣಾಯಕವಾಗುತ್ತಿತ್ತು. ಅದೊಂದು ಮಂಜು ಕವಿದ ಮುಂಜಾನೆ. ಯಾವುದೋ ಚಿತ್ರೀಕರಣದ ಕೆಲಸದ ಮೇರೆಗೆ ನಾವು ನೆರೆಯ ಕಾಡಿಗೆ ಹೋಗುತ್ತಿದ್ದೆವು. ಮೈಸೂರಿನಿಂದ ಕೇರಳಕ್ಕೆ ತರಕಾರಿ ಸಾಗಿಸುತ್ತಿದ್ದ ಮಿನಿ ಟ್ರಕ್ ಚಾಲಕನ ನಿಯಂತ್ರಣ ತಪ್ಪಿ 30 ಅಡಿ ಜಾರಿ ಮೋಯಾರ್ ಹೊಳೆಗೆ ಬಿದ್ದಿತ್ತು. ಚಾಲಕ ಅಪಾಯದಿಂದ ಪಾರಾಗಿದ್ದ. ಆದರೆ ಸೂರ್ಯ ಬೆಳಗುವ ಮುನ್ನ ತರಕಾರಿಯನ್ನು ಕೇರಳಕ್ಕೆ ತಲುಪಿಸಬೇಕಿದ್ದ ಆತ ಆತಂಕದಲ್ಲಿದ್ದ. ಅಪಘಾತದಿಂದ ಆದ ನಷ್ಟದ ಲೆಕ್ಕಾಚಾರ ಹಾಕುತ್ತಾ ಮಾಲೀಕ ತನ್ನ ಸಂಬಳದಲ್ಲಿ ಮುರಿದುಕೊಳ್ಳಬಹುದಾದ ಮೊತ್ತವನ್ನು ಅಂದಾಜಿಸುತ್ತಿದ್ದ. ಟ್ರ್ಯಾಕ್ಟರ್ಗೆ ಹಗ್ಗಗಳನ್ನು ಬಿಗಿದು ಉರುಳಿದ ಟ್ರಕ್ಕನ್ನು ಮೇಲೆತ್ತಲು ಪ್ರಯತ್ನಿಸಿದರು. ತರಕಾರಿ ತುಂಬಿದ ಟ್ರಕ್ ಅಲುಗಾಡಲಿಲ್ಲ. ಮುಂಜಾನೆಯ ಸ್ನಾನಕ್ಕೆಂದು ಹೊಳೆಯತ್ತ ಬರುತ್ತಿದ್ದ ಮಾರ ಮತ್ತು ಮುದುಮಲೈ ದೂರದಿಂದಲೇ ಗಮನಿಸುತ್ತಿದ್ದರು. ಮಾರ ಖಂಡಿತ ಸಹಾಯ ಮಾಡಬಲ್ಲ ಎಂದು ಅರಣ್ಯ ಇಲಾಖೆಯ ಗಾರ್ಡ್ಗಳು ಚಾಲಕನಿಗೆ ತಿಳಿಸಿದರು. ಕೂಡಲೇ 10-6 ಮಂದಿ ಹೊಳೆಯಲ್ಲಿ ಅರ್ಧ ಹೂತಿದ್ದ ಟ್ರಕ್ಕಿಗೆ ಹಗ್ಗಗಳನ್ನು ಬಿಗಿದು ಮತ್ತೊಂದು ತುದಿಯನ್ನು ಆನೆಯ ಬಳಿ ತಂದರು. ಆನೆಯ ಮೇಲೆ ಕುಳಿತಿದ್ದ ಮಾರ ಪಾದಗಳಿಂದ ಮುದುಮಲೈನ ಕೊರಳುಗಳನ್ನು ಮೆಲ್ಲನೆ ಸ್ಪರ್ಶಿಸಿದ. ಸೊಂಡಿಲಿನಲ್ಲಿ ಹಗ್ಗವನ್ನು ಹಿಡಿದ ಮುದುಮಲೈ ಒಮ್ಮೆ ಜಗ್ಗಿ ಎಳೆದು ಟ್ರಕ್ನ ತೂಕವನ್ನು ಅಂದಾಜಿಸಿ ಮತ್ತೆ ಹಗ್ಗವನ್ನು ನೆಲದ ಮೇಲೆ ಇಟ್ಟಿತು. ಬಳಿಕ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಎಡಗಾಲನ್ನು ಮಡಚಿ ಮೇಲಕ್ಕೆತ್ತಿ ಹಿಡಿಯಿತು. ಆನೆಯ ಕಾಲಿನ ಮೇಲೆ ಹೆಜ್ಜೆರಿಸಿದ ಮಾರ ಜಾರಿದಂತೆ ನೆಲಕ್ಕಿಳಿದ. ಅಲ್ಲಿದ್ದವರಿಗೆ ಮಾರ ಮತ್ತು ಮುದುಮಲೈ ನಡುವೆ ನಡೆದಿದ್ದ ಸಂವಾದದ ಧ್ವನಿ ಕೇಳಲಿಲ್ಲ. ಬಳಿಕ ಮಾರ ಕಟ್ಟಿದ್ದ ಹಗ್ಗವನ್ನು ಮತ್ತೊಮ್ಮೆ ಪರೀಕ್ಷಿಸಿ ಗಂಟೊಂದನ್ನು ಸರಿಪಡಿಸಿ ಹಗ್ಗದ ಮತ್ತೊಂದು ತುದಿಯನ್ನು ಮುದುಮಲೈ ಬಳಿ ತಂದಿರಿಸಿದ. ಅನಂತರ ಆನೆಯ ಮೇಲೇರಿ ಕುಳಿತು ಒಂದೇ ಸ್ವರದಲ್ಲಿ 4-6 ಅಕ್ಷರಗಳನ್ನು ಗುನುಗಿದ. ಅಲ್ಲಿದ್ದವರಿಗಾರಿಗೂ ಅದು ಭಾಷೆಯಂತೆ ಕೇಳಲಿಲ್ಲ, ಏನೂ ಅರ್ಥವಾಗಲಿಲ್ಲ. ಬಿದ್ದಿದ್ದ ಹಗ್ಗವನ್ನು ಮುದುಮಲೈ ಎತ್ತಿ ಬಾಯಲ್ಲಿ ಇರಿಸಿಕೊಂಡು ಮೃದುವಾಗಿ ಎಳೆದಾಗ ಹಿಡಿತ ಬಿಗಿಯಾಯಿತು. ಒಮ್ಮೆಲೆ ನೆರೆದಿದ್ದ ಜನ ಅಯ್ಯೋ ಎಂದು ಉದ್ಘರಿಸಿದರು. ಟ್ರಕ್ ಆಯತಪ್ಪಿ ಮತ್ತೊಂದು ದಿಕ್ಕಿಗೆ ಓಲುತ್ತಿತ್ತು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಮಾರ ಮುದುಮಲೈಗೆ ಏನೋ ಹೇಳಿರಬಹುದು. ಮುದುಮಲೈ ನಿಂತ ಭಂಗಿಯಲ್ಲಿ ಅಲುಗಾಡದೆ ನಿಂತಿತು. ಬಳಿಕ ಮಾರನ ಆಜ್ಞಾಪನೆಯಂತೆ ಹಗ್ಗಗಳ ಹಿಡಿತವನ್ನು ಸರಿಹೊಂದಿಸಿಕೊಂಡು ಯಾವುದೋ ಲೆಕ್ಕಾಚಾರವನ್ನು ಅನ್ವಯಿಸಿದಾಗ ವಾಲಿದ ಟ್ರಕ್ ನೆಟ್ಟಗೆ ನಿಂತಿತು. ಮತ್ತೆ ಹಗ್ಗವನ್ನು ಸರಿಪಡಿಸಿ ಬಿಗಿದು ಮುದುಮಲೆಗೆ ಕೊಟ್ಟ ಮಾರ ಯಾವುದೋ ಆಜ್ಞೆಯನ್ನು ನೀಡಿದ. ಬಾಯಿಯಲ್ಲಿ ಹಗ್ಗವನ್ನು ಹಿಡಿದ ಆನೆ 1 ಅಡಿ ಹಿಂದಕ್ಕೆ ಸರಿಯಿತು. ಅನಂತರ ಸೊಂಡಲಿನಲ್ಲಿ ಹಗ್ಗವನ್ನು ಸುತ್ತಿ ಹಿಡಿದು ಸ್ವಲ್ಪ ಎಳೆದು ಅನಂತರ ಕಾಲಿನಲ್ಲಿ ಮೆಟ್ಟಿ ಉಸಿರನ್ನು ಎಳೆದು ಹಗ್ಗವನ್ನು ಭದ್ರಪಡಿಸಿಕೊಂಡು ಮೆಲ್ಲನೆ ಹಿಂದಕ್ಕೆ ಜಗಿತು. ಮುಂದಿನ 20 ನಿಮಿಷಗಳ ಕಾಲ ಜಾಗರೂಕತೆಯಿಂದ ಹಿಂದಡಿ ಇಡುತ್ತಾ ನಡುವೆ ಹಗ್ಗವನ್ನು ಬಿಗಿಗೊಳಿಸುತ್ತಾ ಟ್ರಕ್ನ ಸಮತೋಲನವನ್ನು ಎಚ್ಚರಿಕೆಯಿಂದ ಗಮನಿಸುತ್ತಾ ನಿರ್ವಹಿಸಿದ ಕಾರ್ಯಾಚರಣೆಯಲ್ಲಿ ಹೊಳೆಗೆ ಬಿದ್ದಿದ್ದ ಟ್ರಕ್ ಯಾವ ಅಪಾಯವಿಲ್ಲದೆ ಮೇಲೇರಿ ಬಂತು. ನೆರೆದಿದ್ದ ಮಂದಿ ಮಾರಾ ಮತ್ತು ಅವನ ಆನೆಯ ಕಾರ್ಯಕೌಶಲ್ಯಕ್ಕೆ ಬೆರಗಾದರು. ಹರ್ಷೋದ್ಗಾರ ಕೂಗಿದರು. ನಮ್ರತೆಯಿಂದ ಕೃತಜ್ಞತೆಯನ್ನು ಸೂಚಿಸುತ್ತಾ ಚಾಲಕ ಮಾದನಿಗೆ ಹಣ ನೀಡಲು ಮುಂದಾದ. ತಲೆಯಾಡಿಸಿದ ಮಾದ ಹಣ ತೆಗೆದುಕೊಳ್ಳಲು ನಿರಾಕರಿಸಿ ಕಾರ್ಯಾಚರಣೆಯಲ್ಲಿ ಮುದುಮಲೆಗೆ ಏನಾದರೂ ಗಾಯಗಳಾಗಿರಬಹುದೇ ಎಂದು ಪರೀಕ್ಷಿಸುವುದರಲ್ಲಿ ಮಗ್ನನಾಗಿದ್ದ. ವಿಜಯೋತ್ಸಾಹದಲ್ಲಿ ನೆರೆದಿದ್ದ ಜನರಿಗೆ ಹೊರಬಂದ ಟ್ರಕ್ ಮರೆತೇ ಹೋಯಿತು. ಪಕ್ಕದ ಅಂಗಡಿಯಲ್ಲಿದ್ದ ಬಾಳೆ ತೆಂಗಿನಕಾಯಿಗಳನ್ನು ಕೊಂಡು ಮುದುಮಲೈಗೆ ಅರ್ಪಿಸಲು ಮುಂದಾದರು. ಮುದುಮಲೈ ಉಡುಗೊರೆಗಳನ್ನು ಸ್ವೀಕರಿಸಲು ಮಾರ ಬೇಡವೆನ್ನಲಿಲ್ಲ. ಅಬ್ಬಬ್ಬಾ, ಏನದ್ಭುತ! ಇಂತಹ ಆನೆ ಮಾವುತರ ಜೋಡಿಯನ್ನೇ ನೋಡಿಲ್ಲ ಎಂಬ ಮಾತುಗಳು ತಮಿಳು, ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ ತೇಲಿಬರುತ್ತಿದ್ದವು. ಜನರ ಪ್ರಶಂಸೆಗಳಿಗೆ ತಲೆಕೆಡಿಸಿಕೊಳ್ಳದ ಮಾರ ಕಾಡುಕುರುಬರ ಸಹಜ ಸ್ವಭಾವದಂತೆ ನಿರ್ಲಿಪ್ತನಾಗಿ ಮುದುಮಲೈನೊಂದಿಗೆ ಕಾಡಿನಲ್ಲಿ ಮರೆಯಾದ. ಇದೇನೇ ಆದರೂ ಮಾರ ಮನುಷ್ಯನೇ. ಕೆಲವೊಮ್ಮೆ ಆತ ಸಿಟ್ಟಾಗುತ್ತಿದ್ದ. ಆದರೆ ಆತ ತನ್ನ ಸಿಟ್ಟನ್ನಾಗಲಿ ಸುಖ ದುಃಖಗಳನ್ನಾಗಲಿ ಬಹಿರಂಗವಾಗಿ ಪ್ರಕಟಿಸಿದ್ದು ನಮಗೆ ನೆನಪಿಲ್ಲ. ಆತ ಸರಳವಾಗಿ ಕಂಡರೂ ಮಾಂತ್ರಿಕರಂತೆ ತನ್ನ ಗುಟ್ಟುಗಳನ್ನು ಎಂದೂ ಬಿಟ್ಟುಕೊಡುತ್ತಿರಲಿಲ್ಲ. ಆಗ ಮಾವುತರಿಗೆ ಸಂಬಳ ವಿಲೇವಾರಿ ಮಾಡುತ್ತಿದ್ದು ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ. ಹಾಗಾಗಿ ತಿಂಗಳಿಗೊಮ್ಮೆ ಮಾವುತರೆಲ್ಲ ಅವರ ಕಚೇರಿಗೆ ಬರಬೇಕಿತ್ತು. ಅವರೊಂದಿಗೆ ಬರುತ್ತಿದ್ದ ಇವರ ಆನೆಗಳು ಕೂಡ ಕಚೇರಿಯ ಮುಂದೆ ಕಾಯುತ್ತಾ ನಿಲ್ಲುವುದು ರೂಢಿಯಾಗಿತ್ತು. ಅಂದು ಸಂಬಳದ ದಿನ. ಏನೋ ಕೆಲಸವಿದ್ದುದರಿಂದ ನಾವು ಕೂಡ ವಲಯ ಅರಣ್ಯಾಧಿಕಾರಿಯ ಕಚೇರಿಯ ಬಳಿ ಹೋಗಿದ್ದೆವು. ಹೊರಗೆ ಕಾದಿದ್ದ ಮಾವುತರ ಆನೆಗಳೆಲ್ಲ ಹುಲ್ಲು ಮೇಯುತ್ತಿದ್ದವು. ಶಾಲೆಗೆ ರಜೆ ಇದ್ದುದರಿಂದ ಅಧಿಕಾರಿಯ ಮಗ ಸಹ ಊರಿನಿಂದ ಬಂದಿದ್ದ. ಆತ ಜೊತೆಯಲ್ಲಿ ತಂದಿದ್ದ ಫುಟ್ಬಾಲ್ ಒದೆಯುತ್ತಾ ಆಟವಾಡುತ್ತಿದ್ದ. ಚೆಂಡು ಆನೆಗಳ ಕಾಲಿನಡಿಯಲ್ಲಿ ಹೋದಾಗ ಗಾಬರಿಯಾಗುತ್ತಿದ್ದ ಆನೆಗಳನ್ನು ಕಂಡು ಚಪ್ಪಾಳೆ ತಟ್ಟಿ ಆನಂದಿಸುತ್ತಿದ್ದ. ಕೆಲವೊಮ್ಮೆ ಹಾರಿದ ಚೆಂಡು ಆನೆಗಳ ಹೊಟ್ಟೆಗೆ ಸೊಂಡಲಿಗೆ ಬಡಿದಾಗ ಆತ ಕೇಕೆ ಹಾಕುತ್ತಾ ನಗುತ್ತಿದ್ದ. ಆನೆಗಳು ಬೆಚ್ಚುತ್ತಿದ್ದರೂ ತಾಳ್ಮೆಯಿಂದ ನಿಂತಿದ್ದವು. ಆಟ ಮುಂದುವರೆದಿದ್ದಾಗ ಮಾರ ಸಂಬಳ ಹಿಡಿದುಕೊಂಡು ಅಧಿಕಾರಿಗಳ ಕಚೇರಿಯಿಂದ ಹೊರಬಂದ. ಅಧಿಕಾರಿಯೊಂದಿಗೆ ಏನೋ ಕಿರಿಕಿರಿಯಾದಂತಿತ್ತು. ಮಾರ ಸಿಟ್ಟಿನಲ್ಲಿದ್ದಂತೆ ಕಂಡ. ಅವನ ಆನೆ ಸುಮಾರು 30 ಮೀಟರ್ ದೂರದಲ್ಲಿ ನಿಂತಿತ್ತು. ಅರಣ್ಯಾಧಿಕಾರಿಯ ಮಗ ತನ್ನ ಫುಟ್ಬಾಲ್ ಆಟ ಮುಂದುವರಿಸಿದ್ದ. ಹಾಗೊಮ್ಮೆ ಆ ಹುಡುಗ ಒದ್ದ ಚೆಂಡು ಮುದುಮಲೆ ಆನೆಯ ಬಳಿ ಉರುಳಿಕೊಂಡು ಬರತೊಡಗಿತು. ಅದೇ ಕ್ಷಣದಲ್ಲಿ ಮಾರ ಮುದುಮಲೆಯನ್ನತ್ತ ನೋಡಿದ. ಮರುಕ್ಷಣದಲ್ಲಿ ಮುದುಮಲೆ ಆನೆ ತನ್ನ ಬೃಹದಾಕಾರದ ಪಾದವನ್ನು ಉರುಳುತ್ತಿದ್ದ ಚೆಂಡಿನ ಮೇಲೆ ಕರಾರುವಕ್ಕಾಗಿ ಆದರೆ ಮೃದುವಾಗಿ ಊರಿತು. ಆನಂತರ ಮಾರನತ್ತ ನೋಡಿದಂತಾಯಿತು. ಮಾರ ಏನೂ ಹೇಳಿದಂತೆ ಕಾಣಲಿಲ್ಲ. ಸ್ವಲ್ಪ ತಡೆದು ಮುದುಮಲೈ ಆನೆ ತನ್ನ ತೂಕದ ಕಿಂಚಿತ್ತೇ ಭಾರವನ್ನು ಚೆಂಡಿನ ಮೇಲೆ ವರ್ಗಾಯಿಸಿತು. ಆಗ ಬಂದ ಸದ್ದು ಕಾಡಿಗೆಲ್ಲ ಕೇಳಿಸಿತು. ಗಟ್ಟಿಯಾಗಿ ಅಳುತ್ತಾ ಕಣ್ಣಲ್ಲಿ ನೀರು ಸುರಿಸುತ್ತಾ ಬಾಲಕ ತನ್ನ ಅಧಿಕಾರಿ ಅಪ್ಪನತ್ತ ಓಡಿದ. ಮಾರ ಮತ್ತು ಮುದುಮಲೆ ಬಗ್ಗೆ ದೂರು ನೀಡಿದ. ವಿಚಾರಣೆ ದೀರ್ಘಕಾಲ ನಡೆದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಅದೊಂದು ಆಕಸ್ಮಿಕವಾಗಿ ನಡೆದ ಘಟನೆ ಎಂದು ತೀರ್ಮಾನವಾಗಿ ಮುಕ್ತಾಯ ಕಂಡಿತು. ಏಕೆಂದರೆ ಮಾರ ತನ್ನ ಮುದುಮಲೆ ಆನೆಗೆ ಚೆಂಡನ್ನು ತುಳಿದು ಧ್ವಂಸ ಮಾಡುವಂತೆ ಸೂಚನೆ ನೀಡಿದ್ದನೋ ಇಲ್ಲವೋ ಎಂದು ಅಲ್ಲಿ ನೆರೆದಿದ್ದ ಯಾರಿಗೂ ತಿಳಿದಿರಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 7:30. ಸೇವಾ ವಾಹಿನಿ
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246386689.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
2: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮೈಸೂರು ಮತ್ತು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತ್ಯುತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ 2026ನ್ನು ಜೂನ್ 4ರಂದು ಗುರುವಾರ ಬೆಳಗ್ಗೆ 10:30 ಕರ್ನಾಟಕ ಕಲಾಮಂದಿರದಲ್ಲಿ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ PUC ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC ಹಾಗೂ ST 2.50 ಲಕ್ಷ ರೂಪಾಯಿಗಳು, ಪ್ರವರ್ಗ 2A, 2B, 3A, 3B 1 ಲಕ್ಷ ರೂಪಾಯಿಗಳು. ವಿದ್ಯಾರ್ಥಿಗಳು https://shp.karnataka.gov.in/BCWD ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 15. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದೆಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದು
8: 34 ನಿಮಿಷಗಳಾಗಲಿವೆ. ಒಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
9: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
10: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
11: ಜ್ಞಾನಪೀಠ ಪ್ರಶಸ್ತಿ.
10: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
11: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
10: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
11: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
10: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
11: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
10: ವಿಕೃ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
11: ಯು ಆರ್ ಅನಂತಮೂರ್ತಿ,
10: ಗಿರೀಶ್ ಕಾರ್ನಾಡ್,
11: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
10: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
11: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
10: ಸಿರಿಗನ್ನಡಂ ಗೆಲಿಗೆ,
11: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ, ಮಂಜುನಾಥ ಸ್ವಾಮಿ ದೇಗುಲ

0: ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ಧತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ಧ ಸನ್ನದ್ಧತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026 ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 0.4 ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ ಶೇಕಡ 3.4 ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಶೇಕಡ 17 ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮ್ಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಇಂಗ್ಲೆಂಡ್ ತಂಡ 26 ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ

0: 142 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೇಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ವರ್ಷದ ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 ಕೆಜಿ ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸೆಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 ಕೆಜಿ ವಿಭಾಗದಲ್ಲಿ ನಿಖಿತಾ ಚೀನಾದ ಯುಟಿಂಗ್ ಯುವಾನ್ ವಿರುದ್ದ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 ಕೆಜಿ ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ದ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ದ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ದ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 ಕೆಜಿ ವಿಭಾಗದಲ್ಲಿ ಮಂಗೋಲಿಯಾದ ತಸ್ರಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 ಕೆಜಿ ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 ಕೆಜಿ ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಮೊದಲಿಗೆ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಎಪಿ ಕೋಮಲ ಹಾಗೂ ಸಂಗಡಿಗರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ಜಿ ಕೆ ವೆಂಕಟೇಶ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರೀ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು
6: ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಜಿ ಕೆ ವೆಂಕಟೇಶ್.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

0: In connection with the case, the investigation has been handed over to the Crime Investigation Department CID. In a major administrative action, 22 officials have been suspended for alleged negligence in the discharge of their duties. Those suspended include 9 police personnel and 13 officials from the State Excise Department. Jammu and Kashmir Minister Sakina Itu has announced summer vacations for all government and private colleges falling under the summer zone of Jammu Division from 1st of June to 15th of July. The minister said the decision has been taken in view of the onset of the summer season and to ensure the well-being of students, teaching faculty and college staff. The minister further informed that regular academic activities in all colleges will resume after the conclusion of the vacation period on 15th of July. The India Meteorological Department has forecast heavy rainfall over Keralam, Mahi, Tamil Nadu, Puducherry and Karaikal till Wednesday. In Keralam, yellow alert has been sounded in 6 districts for today. More from our correspondent.
1: 6 of the 14 districts in Keralam is under yellow alert today, indicating the possibility of isolated heavy rainfall. Isolated heavy rainfall and winds up to the speed of 40 km per hour is forecasted across Keralam over the next 4 days. The onset of monsoon has not yet been officially declared in Keralam. No heavy rainfall was recorded in the northern part of Keralam this morning, while the southern districts have received up to 5 mm of rain since 7 a.m. today. Smithy M. Palluruthi, Akashvani News, Thiruvananthapuram.
0: Moreover, heavy rainfall is also expected over Odisha, Karnataka, Madhya Pradesh and the northeastern parts of the country till tomorrow. IMD said thunderstorms accompanied by hailstorm are very likely at isolated places over East Rajasthan, Gujarat, Himachal Pradesh, Uttarakhand and Vidarbh today, while thunderstorms accompanied by lightning and gusty winds are expected at isolated places over Delhi, Haryana and Chandigarh till tomorrow. World No Tobacco Day is being observed today to raise awareness against the dangers of using tobacco. The day is a global initiative by the World Health Organization to end the use of tobacco. The theme for this year is Unmasking the Appeal, Countering Nicotine and Tobacco Addiction. We have a report.
2: As part of the observance in India, Union Health Secretary Punya Salila Srivastava on Friday launched the pilot version of the Tobacco-Free Education Institutions application in New Delhi. The application aims to strengthen implementation and monitoring of tobacco-free norms across schools and colleges in the country. It will also facilitate self-assessment and reporting by educational institutions, monitor compliance with tobacco-free guidelines, ensure implementation of tobacco control signage, and help prohibit the sale of tobacco products within 100 yards of educational institutions. Addressing the gathering, Srivastava said that more than 2,000 tobacco cessation centers have been established across the country in hospitals, medical colleges, Ayush institutions, and other healthcare facilities. With Vishnu's report, Chirag Jha, Akashwani News, Delhi.
0: In cricket, Gujarat Titans will be up against defending champions Royal Challengers Bengaluru in the final of the IPL 2026 at Narendra Modi Stadium in Ahmedabad today. The match is scheduled to begin at 7:30 p.m. More from our sports desk.
3: With the trophy within touching distance, Gujarat Titans and Royal Challengers Bengaluru will look to make most of their strengths in the final. Gujarat Titans have beaten RCB at this venue earlier this season, but Bengaluru will draw confidence from having won their maiden IPL title at the same ground last year. RCB have enjoyed an impressive campaign and entered the final after a 3-day break. Their batting has been one of the strongest in the tournament, with Virat Kohli leading the charge. In bowling department, Bhuvneshwar Kumar and Josh Hazlewood have been among the key performers with the new ball. Meanwhile, Gujarat Titans, led by Shubman Gill, secured the top 2 finish in the league stage and bounced back from the qualifier 1 defeat to book their place in the final. The team will once again rely on key batters Gill, Sai Sudarshan and Joss Butler, while all-rounder Jason Holder has strengthened their bowling attack with important wickets in the second half of the season. Both teams are aiming for their second IPL title. Gujarat won their maiden crown in 2022, while RCB are looking to successfully defend the trophy they won last season. With Manik Sharma's report, Jigyasa Pandey, Akashwani News, Delhi.
0: In badminton, India's men's doubles pair of Sattvic Sairaj Ranki Reddy and Chirag Shetty will take on the Indonesian duo of Muhammad Shohibul Fikri and Fajar Alfian in the final of the Singapore Open today. The Indian pair is yet to win a title since clinching the Thailand Open in May 2024. Earlier, Sattvic Sairaj and Chirag defeated the world number one South Korean pair of Seo Jeong Jae and Kim Won Ho 21-19, 21-18 in the semi-finals yesterday. And now, for a look at today's newspapers, it's over to Tanvi Khurana.
4: Thank you, Shagun. Political developments in Karnataka. CUET retest and TMC leader Abhishek Banerjee mobbed during visit to South. 24 Parganas are the front page stories in most dailies. The Statesman informs Amit Shah on a visit to West Bengal seeks close watch on radicalization centers on border. Newspapers report US Defense Secretary Pete Hegseth describes India as a critical anchor in Indo-Pacific region. Financial Express headlines, India helps maintain balance of power, while the Sunday Express says no China hegemony. Hegseth flags co-production of Javelin anti-tank missile with India. The Tribune informs Vinesh fails to make Asian Games cut, promises to return to the mat. Economic Times says EV sales in fast lane, but Motor Town treads the middle path. Less than half of new launches likely to be electric, as car makers unsure of transition best with multi-powertrain portfolio. Times of India cites Google fined for misdirecting searches to rivals' products. And finally, Times of India in a photo caption, Dhool Andar sweeps Rajasthan. Reports on the massive dust storm that barreled through several parts of Rajasthan, plunging several towns into darkness around 2 p.m. And with that, it's back to you, Shagun.
0: Thank you, Tanvi. And now, before we end the bulletin, the headlines once again. Prime Minister Narendra Modi to share his thoughts in Mann Ki Baat program on Akashwani at 11 a.m. today. Defence Minister Rajnath Singh says Indian Navy forced Pakistan Navy to remain confined to its ports during Operation Sindoor. Myanmar's President U Min Aung Hlaing arrives in New Delhi on a five-day visit to India, offers prayers at Mahabodhi Temple in Gaya. Centre notifies levies on exports of petrol, diesel and aviation turbine fuel for fortnight beginning tomorrow. IMD forecasts heavy rainfall over Kerala, Mahi, Tamil Nadu, Puducherry and Karaikal till Wednesday. And in cricket, Gujarat Titans to take on defending champions Royal Challengers Bengaluru in IPL 2026 final in Ahmedabad this evening. And with that, we end the morning news. Have a nice day.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30 ಈಗ ಒಂದು ವಾಣಿಜ್ಯ ಪ್ರಕಟಣೆ.
5: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಆಕಾಶವಾಣಿ ಮೈಸೂರು. ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
9: ಸರಿ, ಆಮೇಲೆ ಎಂದು ರಾಜನು ಟೋಪಿಯವನನ್ನು ಕೇಳಿದನು. ನನಗೆ ಏನು ತಿಳಿಯದು ಬುದ್ಧಿ ಎಂದವನು ಉತ್ತರ ಕೊಟ್ಟನು. ಇದನ್ನು ಬರೆಯಿರಿ, ಬಹಳ ಮುಖ್ಯವಾದ ರುಜುವಾತು ಎಂದು ಹೇಳುತ್ತಾ ರಾಜನು ಅದನ್ನೂ ಬರೆಯಿಸಿದನು. ಆಗ ಅಲ್ಲಿದ್ದ ಒಂದು ಹಂದಿ ಮರಿ ಬಲು ತುಂಟ ಕೊಂಚ ನಕ್ಕಿತು. ವಿಚಾರಣೆಯಲ್ಲಿನ ವಿದ್ಯಮಾನಗಳನ್ನು ನೋಡುತ್ತಿದ್ದರೆ, ಕೇಳುತ್ತಿದ್ದರೆ ಎಂಥವರಿಗೂ ನಗು ಬರುತ್ತದೆ ಅನ್ನಿ. ಆದರೂ ರಾಜನ ಆಸ್ಥಾನದಲ್ಲಿ ನಕ್ಕರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸ್ಥಳವರಿತು ಸಮಯವರಿತು ನಗಬೇಕು. ರಾಣಿಯವರು ತದುಕೋ ಎಂದು ಆರ್ಭಟಿಸಿದರು. ತಕ್ಷಣ ಇಬ್ಬರು ಭಟರು ಆ ಹಂದಿ ಮರೆಯನ್ನು ತದುಕಿದರು. ಅಂದರೆ ಬಾಲ ಹಿಡಿದೆತ್ತಿ ಒಂದು ಚೀಲದೊಳಗಿಟ್ಟು ಚೀಲದ ಬಾಯನ್ನು ಕಟ್ಟಿ ಅದನ್ನು ನೆಲದ ಮೇಲಿರಿಸಿ ಇಬ್ಬರು ಭಟರು ಅದರ ಮೇಲೆ ಕೊಂಚ ಹೊತ್ತು ಆರಾಮವಾಗಿ ಕುಳಿತುಕೊಳ್ಳುವರು. ಅನಂತರ ಗೋವಿಂದ ಎಂದು ಹೇಳುತ್ತಾ ಎದ್ದು ಸ್ವಸ್ಥಾನಕ್ಕೆ ಹೋಗಿ ನಿಲ್ಲುವರು. ತದುಕುವುದೆಂದರೆ ಇದೇ. ಕಡೆಗೆ ರಾಜನು ಟೋಪಿಯವನಿಗೆ ಹೋಗಿ ಬಾ ಎಂದು ಹೇಳಿದನು. ರಾಜನು ಹೇಳಿದ ಹಾಗೆಯೇ ಅವನು ಕೊಂಚ ದೂರ ಹೋಗಿ ಮತ್ತೆ ಬಂದನು. ಆಗ ಅಲ್ಲಿದ್ದ ಇನ್ನೊಂದು ಹಂದಿ ಮರಿ ನಕ್ಕಿತು, ಅದನ್ನು ತದುಕಿದರು. ನೀನು ಹೋಗಿ ತಿಂಡಿ ಮುಗಿಸು ಎಂದು ಮೊಲ ವೆಂಕಟರಮಣಪ್ಪನನ್ನು ಆಸ್ಥಾನದಿಂದ ಹೊರಗೆ ಹೊರಡಿಸಿತು. ಆಚೆ ಹೋದ ಮೇಲೆ ಅವನ ತಲೆಯನ್ನು ಕತ್ತರಿಸಿ ಎಂದು ರಾಣಿಯವರ ಅಪ್ಪಣೆಯಾಯಿತು. ಆದರೆ ಸಿಪಾಯಿಗಳು ಕತ್ತಿಗಳನ್ನು ಮಸೆದು ಸಿದ್ಧವಾಗಿ ಏಳುವುದರೊಳಗೆ ಟೋಪಿಯ ಗೋಪುರ ದಿಗಂತದಾಚೆಗೆ ಹೋಗಿತ್ತು.
10: ಎರಡನೆಯ ಸಾಕ್ಷಿ, ಮುನಿಯಮ್ಮ, ಮುನಿಯಮ್ಮ, ಮುನಿಯಮ್ಮ
9: ಎಂದು ಮೊಲ ಹಿಂದಿನ ಹಾಗೆ ಕೂಗಿತು. ಈಗ ಬಂದದ್ದು ಅಮ್ಮ ಅವರ ಅಡಿಗೆಯವಳು. ಕೈಯಲ್ಲಿ ಸಾರಿನ ಪುಡಿಯ ಡಬ್ಬ, ಸೌಟು, ತಡೆಯಲಾರದ ಕೋಪ, ಕಿಡಿಕಿಡಿ.
11: ಅಯ್ಯಯ್ಯೋ, ಇವಳಿಗೆ ಇದ್ದಕ್ಕಿದ್ದ ಹಾಗೆ ಹುಚ್ಚು ಹಿಡಿದು ಬಿಟ್ರೆ ಏನು ಗತಿ
9: ಎಂದು ಪಾಪಚ್ಚಿ ಯೋಚಿಸಿದಳು. ಆದರೆ ಯಾರಿಗೂ ಅದನ್ನು ಹೇಳಲಿಲ್ಲ.
10: ಹ್ಞೂ, ನಿನಗೆ ತಿಳಿದದ್ದನ್ನು ಹೇಳು
9: ಎಂದು ರಾಜನ ಆಜ್ಞೆಯಾಯಿತು.
11: ಹೇಳುವುದಿಲ್ಲ
9: ಎಂದು ಅಡಿಗೆಯವಳು ಹೆಂಡ ಕುಡಿದ ಹುಲಿಯಂತೆ ಉತ್ತರ ಕೊಟ್ಟಳು. ರಾಜನಿಗೆ ಗಾಬರಿಯಾಯಿತು. ಪಂಚಾಯತರೆಲ್ಲರೂ ನಡುಗಿದರು. ರಾಣಿಯೂ ಕೂಡ ಅಡಿಗೆಯವಳ ಮಾತನ್ನು ಕೇಳದೇ ಇದ್ದವಳ ಹಾಗೆ ನಟಿಸಿದಳು.
12: ಗುಮಾಸ್ತರೇ, ಏನಪ್ಪ ಮಾಡುವುದು
9: ಎಂದು ರಾಜನು ಮೊಲದ ಕಿವಿಯಲ್ಲಿ ಊದಿದನು.
12: ಹೆದರಬೇಡಿ ಮಹಾಸ್ವಾಮಿ, ಇನ್ನೇನಾದರೂ ಒಂದು ಪ್ರಶ್ನೆ ಕೇಳಿ ಬೇಗ, ಹದಕ್ಕೆ ಬರುತ್ತಾಳೆ
9: ಎಂದು ಮೊಲ ಸೂಚನೆ ಕೊಟ್ಟಿತು. ರಾಜನ ಕಾಲುಗಳು ನಡುಗುತ್ತಿದ್ದವು. ಆದರೂ ಮುಖದಲ್ಲಿ ಆ ಭಯವನ್ನು ಎಳ್ಳಷ್ಟು ತೋರ್ಪಡಿಸದೆ,
10: ಆ ಬೋಂಡಾ ಮಾಡುವುದಕ್ಕೆ ಏನೇನು ಸಾಮಾನು ಬೇಕು ತಾಯಿ ಮುನಿಯಮ್ಮನವರೇ
9: ಎಂದು ಕೇಳಿದನು. ಅಡಿಗೆಯವಳ ಕಿಡಿಕಿಡಿ ಕೊಂಚ ಕಡಿಮೆಯಾಯಿತು. ಮುಖದಲ್ಲಿ ಮಂದಹಾಸದ ಛಾಯೆ ಸುಳಿದಾಡಿತು.
10: ಮುಖ್ಯವಾಗಿ ಮೆಣಸಿನಕಾಯಿ ಎಂದಳು. ಆಗ ಅಲ್ಲೇ ಎಮ್ಮೆ ಕರುವಿನ ಮೇಲೆ ಕುಳಿತಿದ್ದ ಅಳಿಲು, ಕೊಂಚ ಕರಿಬೇವಿನ ಸೊಪ್ಪು ಬೇಕು
9: ಎಂದಿತು. ರಾಣಿಗೆ ಈ ಮಾತು ಕೇಳಿಸಿತು. ಹಿಂದಿನ ದಿನ ಜವಾನ ತಂದುಕೊಟ್ಟ ಬೇವಿನ ಸೊಪ್ಪಿನ ಕಹಿ ಅವಳ ಜ್ಞಾಪಕಕ್ಕೆ ಬಂತು. ಮೈಯೆಲ್ಲ ಪರಚಿಕೊಳ್ಳುವಷ್ಟು ಕೋಪ ಬಂತು.
10: ಹಿಡಿಯದನ್ನ, ಕತ್ತರಿಸು ಅದರ ತಲೆಯನ್ನ, ಸುಡು ಅದರ ಹಾಳು ಮೀಸೆಯನ್ನ, ತದುಕು
9: ಎಂದು ರೇಗಿ ಕೂಗಾಡಿದಳು. ಎಲ್ಲರೂ ಅಳಿಲನ್ನು ಹಿಡಿಯಲು ಓಡಿದರು. ಆದರೆ ದೇವರ ದಯೆಯಿಂದ ಎಮ್ಮೆ ಕರು ಆಗ ನಿದ್ರಿಸುತ್ತಿರಲಿಲ್ಲ. ಆದ್ದರಿಂದ ಗಲಾಟೆಯ ನಡುವೆ ಅದು ಓಡಿಹೋಯಿತು. ಅಳಿಲನ್ನು ತದುಕುವ ಆರ್ಭಟದಲ್ಲಿ ಅಡಿಗೆಯವಳು ಪರಾರಿ. ಮುಂದಿನ ಸಾಕ್ಷಿ ಯಾರೆಂದು ತಿಳಿಯಲು ಪಾಪಚ್ಚಿಗೆ ತುಂಬ ಉತ್ಸಾಹ. ಏಕೆಂದರೆ ಕಳವಿನ ಸುಳಿವು ಇನ್ನೂ ಹೊರಬಿದ್ದಿರಲಿಲ್ಲ. ತಮ್ಮ ದೇಶದ ಪ್ರಧಾನಮಂತ್ರಿಯ ಮೇಲೆ ಇಷ್ಟು ದೊಡ್ಡ ಅಪರಾಧವನ್ನು ಹೊರಿಸಿ ಅದನ್ನು ನಿಜವೆಂದು ಸಾಧಿಸಬಲ್ಲ ಎದೆ ಕೆಚ್ಚಿನವನಾರೆಂದು ಅವಳು ಇದಿರು ನೋಡಿದಳು. ಮೊಲವು ಮತ್ತೆ ಬಾದಾಮಿ ಕಾಗದದ ಸುರುಳಿಯನ್ನು ಬಿಚ್ಚಿ ಹಿಡಿದು ರಾಜನ ಕನ್ನಡಕವನ್ನು ತನ್ನ ಮೂಗಿನ ಮೇಲೇರಿಸಿ ಕೊಂಚ ಹೊತ್ತು ತಡವರಿಸಿ,
10: ಮೂರನೆಯ ಸಾಕ್ಷಿ ಪಾರ್ವತಮ್ಮ ಉರುಫ್ ಪಾಪಚ್ಚಿ
9: ಎಂದು ಕೂಗಿತು.
10: ಇಲ್ಲಿದ್ದೇನೆ
9: ಎಂದು ಹೇಳಿಕೊಂಡು ಪಾಪಚ್ಚಿ ಮುಂದಕ್ಕೆ ಬಂದು ಸಾಕ್ಷಿಗಳು ನಿಲ್ಲಬೇಕಾದ ಜಾಗದಲ್ಲಿ ನಿಂತಳು. ಅಣಬೆಯ ಒಂದು ಸಣ್ಣ ಚೂರು ಉಳಿದಿದ್ದನ್ನು ಅವಳು ಮುಂದಕ್ಕೆ ಹೆಜ್ಜೆ ಇಟ್ಟಾಗಲೇ ತಿಂದದ್ದರಿಂದ ಅಲ್ಲಿ ನೆರೆದಿದ್ದ ಎಲ್ಲರಿಗಿಂತಲೂ ಅವಳು ಎತ್ತರವಾಗಿದ್ದಳು. ಒಳ್ಳೆಯದೇ ಆಯಿತು, ಏಕೆಂದರೆ ಯಾರು ಏನು ಹೆದರಿಸಿದರೂ ಅವಳು ಹೆದರುವ ಹಾಗಿರಲಿಲ್ಲ. ತಾನು ಹೇಳಬೇಕಾದ್ದನ್ನು ಅಂಜಿಕೆ ಇಲ್ಲದೆ ನ್ಯಾಯಸ್ಥಾನದ ಮುಂದಿಡಲು ಅವಳಿಗೆ ಸುಲಭವಾಯಿತು. ಆದರೆ ಮೊಟ್ಟ ಮೊದಲು ಒಂದು ಸಣ್ಣ ಅನಾಹುತ ನಡೆಯಿತು. ಅವಳು ಮುಂದೆ ಹೋದ ರಭಸದಲ್ಲಿ ಅವಳ ಲಂಗದ ಅಂಚು ತಗುಲಿ ಪಂಚಾಯತರೆಲ್ಲರೂ ನೆಲಕ್ಕೆ ಬಿದ್ದರು. ಬಳಪವನ್ನು ಕಳೆದುಕೊಂಡು ಬೆರಳಿನಿಂದ ಬರೆಯುತ್ತಿದ್ದ ಸಣ್ಣಪ್ಪನಿಗೆ ಎಲ್ಲರಿಗಿಂತ ಹೆಚ್ಚು ಪೆಟ್ಟಾಯಿತು.
10: ಆ, ಎಲ್ಲರನ್ನೂ ಅವರವರ ಸ್ಥಾನದಲ್ಲಿ ಕೂಡಿಸಿದ ಮೇಲೆ ಮುಂದಿನ ಮಾತು
9: ಎಂದು ರಾಜನು ಹೇಳಿದನು. ದೇವರ ದಯೆಯಿಂದ ರಾಣಿಗೆ ಕೋಪ ಬರಲಿಲ್ಲ. ಅವಳು ನಗುತ್ತಿದ್ದಳು. ಪಾಪಚ್ಚಿ ಎಲ್ಲರನ್ನೂ ಎತ್ತಿ ಅವರವರ ಕುರ್ಚಿ ಮೇಲೆ ಕೂಡಿಸಿ ಕೈಗೆ ಸ್ಲೇಟನ್ನು ಬಳಪವನ್ನು ಕೊಟ್ಟಳು. ಸಣ್ಣಪ್ಪನನ್ನು ಮಾತ್ರ ತಿಳಿಯದೆ ಬೆನ್ನ ಮೇಲೆ ಮಲಗಿಸಿ ಬಿಟ್ಟಿದ್ದಳು. ಅದರ ಒದ್ದಾಟ ನೋಡಲಾರದೆ ಗುಮಾಸ್ತ ಹೋಗಿ ಸರಿಪಡಿಸಿದನು. ರಾಣಿ ಮತ್ತೆ ಮುಖವನ್ನು ಕೆಂಪಗೆ ಮಾಡಿಕೊಂಡು ಕುಳಿತಳು.
10: ಹ್ಞೂ, ಬೋಂಡಾಕದ್ದ ವಿಷಯವಾಗಿ ನಿನಗೆ ಏನು ಗೊತ್ತಿದೆ ಹೇಳು
9: ಎಂದು ರಾಜನು ಪಾಪಚ್ಚಿಯನ್ನು ಕೇಳಿದನು.
10: ಏನು ಗೊತ್ತಿಲ್ಲ ಸಾರ್
9: ಎಂದು

0: ಮಹಾಸ್ವಾಮಿ, ಈಗ ಅಪ್ಪಣೆ ಕೊಡಿಸಿದ್ದು ಪ್ರಧಾನವಾದ ಸಾಕ್ಷಿ ಅಂತಲೋ ಅಥವಾ ಅಪ್ರಧಾನವಾದ ಸಾಕ್ಷಿ ಅಂತಲೋ ಎಂದು ಕೇಳಿತು. ಹಾಂ ಹೌದು, ಅಪ್ರಧಾನ ಅಲ್ಲ ಪ್ರಧಾನ, ಹೌದು ಎಂದು ರಾಜನು ಆಕಳಿಸುತ್ತಾ ಉತ್ತರ ಕೊಟ್ಟನು. ರಾಜನಿಗೆ ಆಗಲೇ ಹಸಿವು, ಬೇಸರಿಕೆ, ನಿದ್ದೆ. ಕೆಲವು ಪಂಚಾಯತರು ಪ್ರಧಾನ ಎಂದು, ಕೆಲವರು ಅಪ್ರಧಾನ ಎಂದು, ಇನ್ನೂ ಕೆಲವರು ಹೌದು ಅಲ್ಲ ಎಂದು ಬರೆದುಕೊಂಡರು. ಆಗ ರಾಜನು ವಿಚಾರಣೆಯನ್ನು ಮುಗಿಸಲು ಒಂದು ಉಪಾಯವನ್ನು ಕಂಡುಹಿಡಿದನು. ಹೇಗಾದರೂ ಮಾಡಿ ಪಾಪಚ್ಚಿಯನ್ನು ಕಳುಹಿಸಿಬಿಟ್ಟರೆ ವಿಚಾರಣೆ ಬೇಗ ಮುಗಿಯುವುದೆಂದು ಅವನ ಊಹೆ. ತನ್ನ ಮೇಜಿನ ಮೇಲಿಂದ ಅವನು ಒಂದು ಹಳೆಯ ಓಲೆಗರಿ ಗ್ರಂಥವನ್ನು ತೆಗೆದು ಎದ್ದು ನಿಂತು, ಎಲ್ಲರೂ ಕೇಳಿ, ನಮ್ಮ ದೇಶದ ಕಾನೂನು 433 ಸೆಕ್ಷನ್ ಪ್ರಕಾರ 3 ಎತ್ತರವಿರುವವರು ಯಾರೂ ನ್ಯಾಯಸ್ಥಾನದಲ್ಲಿರಬಾರದು. ಆದ್ದರಿಂದ ಅಂಥವರೆಲ್ಲರೂ ಈಗಲೇ ಹೊರಡತಕ್ಕದ್ದು ಎಂದು ಕೂಗಿ ಹೇಳಿದನು. ಸರ್ವರು ಪಾಪಚ್ಚಿಯ ಕಡೆ ದುರುದುರನೆ ನೋಡಿದರು. ಆದರೆ ಪಾಪಚ್ಚಿ, ನಾನು 3 ಇಲ್ಲ ಎಂದಳು. ರಾಜನು, ಇದ್ದೀಯೇ ಎಂದು ಗಟ್ಟಿಯಾಗಿ ಕೂಗಿದನು. ರಾಣಿ, 3 ಎಂದಳು.
1: ಇದ್ದರೆ ಇರಲಿ, ನಾನಿಲ್ಲಿಂದ ಹೊರಡುವುದಿಲ್ಲ, ನೀವೇನು ಮಾಡುತ್ತೀರಿ ನೋಡುತ್ತೇನೆ. ಅದು ಅಲ್ಲದೆ ಈಗ ನೀವು ಓದಿದ್ದು ನನಗೋಸ್ಕರ ಈಗ ಬರೆದು ಆ ಗ್ರಂಥಕ್ಕೆ ಸೇರಿಸಿದ ಸೆಕ್ಷನ್ನು. ಕ್ಷಣ ಕ್ಷಣಕ್ಕೂ ಹೀಗೆ ಕಾನೂನನ್ನು ಬದಲಾಯಿಸುವುದು, ಬೇಕು ಬೇಕಾದಾಗ ಹೊಸದನ್ನು ಸೇರಿಸುವುದು, ಇದು ಯಾವ ಸೀಮೆ ನ್ಯಾಯ
0: ಎಂದು ಪಾಪಚ್ಚಿ ಪ್ರತಿಭಟಿಸಿದಳು.
1: ಅಲ್ಲ ಅಲ್ಲ, ಎಂದಿಗೂ ಅಲ್ಲ, ಇದು ಈ ದೇಶದ ಸನಾತನ ಧರ್ಮದ ಮೊದಲನೆಯ ಸೂತ್ರ
0: ಎಂದು ರಾಜನು ವಾದಿಸಿದನು.
1: ಹಾಗಾದರೆ ಅದು 1 ಸೆಕ್ಷನ್ ಆಗಿರಬೇಕಾಗಿತ್ತು, 433 ಹೇಗಾಯಿತು? ನೀವು ಹೇಳೋದು ಶುದ್ಧ ಸುಳ್ಳು
0: ಎಂದು ಪಾಪಚ್ಚಿ ಎದುರುಬಿದ್ದಳು. ಜಾಣೆ ಹುಡುಗಿ. ರಾಜನ ಮುಖ ಚಿಕ್ಕದಾಯಿತು. ಗ್ರಂಥವನ್ನು ಮುಚ್ಚಿ ಒಂದು ಮೂಲೆಗೆಸೆದನು. ಏನು ಮಾಡುವುದೆಂದು ತೋಚದೆ ತಲೆ ತಗ್ಗಿಸಿಕೊಂಡು ಸಿಂಹಾಸನದಲ್ಲಿ ಕುಳಿತನು. ಆಗ ಗುಮಾಸ್ತೆಯಾದ ಮೊಲವು,
2: ಮಹಾಸ್ವಾಮಿ, ಇದನ್ನು ಪರಾಂಬರಿಸಬೇಕು. ಈಗ ತಾನೇ ಪೊಲೀಸಿನವರು ಈ ಕಾಗದವನ್ನು ನನ್ನ ಕೈಗೆ ಕೊಟ್ಟರು. ಇದರಲ್ಲಿ ಬಹಳ ಮುಖ್ಯವಾದ ವಿಷಯಗಳಿರಬಹುದೆಂದು ಅವರು ಊಹಿಸುತ್ತಾರೆ ಎಂದು ಹೇಳಿತು.
0: ಅರೆನಿದ್ದೆಯಲ್ಲಿದ್ದ ರಾಣಿ ಈಗ ಕಣ್ತೆರೆದಳು.
1: ಅದರಲ್ಲೇನಿದೆ, ಓದಿದೆಯಾ
0: ಎಂದು ಬಹಳ ಆತುರದಿಂದ ಕೇಳಿದಳು. ಮಂತ್ರಿಯ ತಲೆಯನ್ನು ಕತ್ತರಿಸಬೇಕೆಂದು ರಾಜನಿಗಿಂತ ರಾಣಿಗೆ ಹೆಚ್ಚು ಅಭಿಲಾಷೆ ಇದ್ದಂತೆ ಪಾಪಚ್ಚಿಗೆ ತೋರಿತು.
1: ಮೊಲವು, ನಾನಿನ್ನೂ ಇದನ್ನು ಒಡೆದು ನೋಡಲಿಲ್ಲ. ಪ್ರಾಯಶಃ ಅಪರಾಧಿ ತನ್ನ ಗುಂಪಿನವರಿಗೆ ಬರೆದ ಕಾಗದವಾಗಿರಬಹುದು ಎಂದು ಹೇಳಿತು.
0: ಆ ಇರಲೇಬೇಕು ಇರಲೇಬೇಕು, ಕಾಗದ ಬರೆದ ಮೇಲೆ ಅದು ಯಾರಾದರೊಬ್ಬರಿಗೆ ಬರೆದದ್ದಾಗಿಯೇ ಇರಬೇಕು. ಸುಮ್ಮನೆ ಬರೆಯ ಕಾಗದವಾಗಿರಲಾರದು ಎಂದು ರಾಜನು ಹೇಳಿದನು.
3: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗ

0: ಗೆ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ. ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
3: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
5: ಸ್ನೇಹಿತರೆ, ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಈ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಒಸಡು ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ ಬಿಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

0: ಸಮಯ 8:45.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನ.
3: ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
0: ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಆನಂದ ಭೈರವಿ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ರಮೇಶ್ ನಾಯ್ಡು ಅವರದು.

Taka tiku ta ding kina tom ta jan ta ta na ta ta rum ta ta ding.

0: ಅಕ್ಕ
1: ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಚಿತ್ರ ಆಕ್ಸಿಡೆಂಟ್ ಹಾಡಿದ್ದಾರೆ ಸೋನು ನಿಗಮ್. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯ, ಸ್ವರಕಲ್ಪನೆ ರಿಕ್ಕಿ ರೇಜ್.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-0809. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಎಸ್ ಜಾನಕಿಯವರ ಧ್ವನಿಯಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಚಿ ಉದಯಶಂಕರ್ ರಚಿಸಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

0: ಬಿಳಿ ಹೆಂಡತಿ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ರಚಿಸಿದಂತಹ ಈ ಗೀತೆಗೆ ಸಂಗೀತ ನೀಡಿದ್ದವರು ವಿಜಯ ಭಾಸ್ಕರ್.
1: Empower your ambitions with quality education.
2: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821.
0: ಇನ್ನು ಮುಂದೆ ಕೇಳಿ ಹಾಲು ಜೇನು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಪುರಂದರದಾಸರ ರಚನೆಗೆ ಸಂಗೀತ ನೀಡಿದ್ದಾರೆ GK ವೆಂಕಟೇಶ್.

0: Empower your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರ ಹೆಣ್ಣಿನ ಕೂಗು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಜೋಕ್ ಫಾಲ್ ಚಿತ್ರದ ಗೀತೆಯನ್ನ ಕೇಳಿ ಹಾಡಿದ್ದಾರೆ ನಂದಿತಾ ಹಾಗೂ ಚೇತನ್. ಕೆ ಕಲ್ಯಾಣ್ ಅವರು ರಚಿಸಿರುವ ಗೀತೆ, ಸಂಗೀತ ಮನೋಮೂರ್ತಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾಲಚಕ್ರ ಹಾಡಿದರೆ ಸಂಜೀವ್ ಹೆಗಡೆ, ಕವಿರಾಜ್ ಅವರ ರಚನೆ, ಸಂಗೀತ ಗುರುಕಿರಣ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
1: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
0: ತಪ್ಪದೆ ಆಲಿಸಿ ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.

0: ಮೌನ ಗೀತೆ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರದು. ಇದರೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508 ಮೈಸೂರಿನ STD ಕೋಡ್ 0821.
0: ಈಗ ಸಮಯ 9:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅರವಿಂದ್ BS ಅವರೊಂದಿಗೆ ಮಾತುಕತೆ.
3: ಕೇಳುಗರೆ, ಪ್ರತಿ ವರ್ಷ 31ನೇ ತಾರೀಕನ್ನ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದ್ರೆ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ತಂಬಾಕು ಎಷ್ಟು ಕೆಟ್ಟದ್ದು, ಅದು ಯಾವ್ಯಾವ ರೀತಿ ಹಾನಿ ಮಾಡುತ್ತೆ, ಯಾವ್ಯಾವ ಕ್ಯಾನ್ಸರ್ಗಳಿಗೆ ಕಾರಣವಾಗುತ್ತೆ, ಬಾಯಿಯಲ್ಲಿ ಏನೇನು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ, ಮತ್ತೆ ಈ ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಣೆ ಮಾಡೋದಕ್ಕೆ ಕಾರಣಗಳೇನು, ಇದರ ಮಹತ್ವ ಏನು, ಈ ವರ್ಷದ ಧ್ಯೇಯವಾಕ್ಯ ಏನು, ಈ ಕುರಿತು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ JSS ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಪೆರಿಯೋಡಾಂಟಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ BS ಅವರು. ಡಾಕ್ಟರ್ ಅವಿನಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಡಾಕ್ಟರ್ ಅವಿನಾಶ್ ಅವರೇ, ಮೊದಲಿಗೆ ಈ ವಿಶ್ವ ತಂಬಾಕು ರಹಿತ ದಿನವನ್ನ ಯಾಕೆ ಆಚರಣೆ ಮಾಡ್ತೀವಿ, ಇದರ ಇಂಪಾರ್ಟೆನ್ಸ್ ಏನು, ಅದನ್ನ ಹೇಳ್ತೀರಾ?
4: ಖಂಡಿತ ಮ್ಯಾಮ್. ಪ್ರತಿ ವರ್ಷ May 31ರಂದು ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದ್ರೆ ತಂಬಾಕು ರಹಿತ ದಿನವನ್ನು ಆಚರಿಸ್ತಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಜನರಲ್ಲಿ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ತಂಬಾಕು ಬಳಕೆಯಿಂದ ಕ್ಯಾನ್ಸರ್, ಹೃದಯ ರೋಗ, ಶ್ವಾಸಕೋಶದ ಕಾಯಿಲೆಗಳು, ಬಾಯಿ ರೋಗಗಳು ಸೇರಿದಂತೆ ಅನೇಕ ಗಂಭೀರ ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆ ಭಾರತದಲ್ಲದೆ ವಿಶ್ವದಲ್ಲಿ ಸಾಕಷ್ಟು ಜನರು, ಲಕ್ಷಾಂತರ ಜನರು ಪ್ರತಿ ವರ್ಷ ತಂಬಾಕು ಸೇವನೆಯಿಂದ ಅಥವಾ ಅದರಿಂದ ಆಗುವಂಥ ಕಾಯಿಲೆಗಳಿಂದ ಸಾವನ್ನಪ್ತಾ ಇದ್ದಾರೆ. ಅದರಿಂದ ಜನರು ತಂಬಾಕಿನಿಂದ ದೂರ ಇರಬೇಕು ಅನ್ನೋ ಕಾರಣದಿಂದ ಈ ದಿನದ ಮೂಲಕ ನಾವು ಸಂದೇಶ ನೀಡೋದಕ್ಕೋಸ್ಕರ ಈ ದಿನ ಆಚರಿಸ್ತಾ ಇದ್ದೀವಿ.
3: ತಂಬಾಕನ ಯಾವ್ಯಾವ ರೂಪಗಳಲ್ಲಿ ಬಳಸಲಾಗತ್ತೆ ಅಂದ್ರೆ, ಕೆಲವರು ಧೂಮಪಾನ ಮಾಡೋದಿರಬಹುದು, ಮತ್ತೆ ಕೆಲವರು ಕಡ್ಡಿಪುಡಿ ಅಂತ ಹಾಕೊಳ್ತಾರೆ, ಇನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ತಾರೆ?
4: ಇವಾಗ ತಂಬಾಕು ಅಂತ ಹೇಳಿದಾಗ ನಾವು ಅದು ಮುಖ್ಯವಾಗಿ ಹೊಗೆ ಅಂದ್ರೆ ಧೂಮಪಾನದ ಮೂಲಕ ಅಥವಾ ಧೂಮರಹಿತ ಎರಡು ಬಗೆ

0: ಉಪಯೋಗಿಸ್ಬೋದು. ಇವಾಗ ಧೂಮಪಾನ ಅಂತಂದರೆ ಸಿಗರೇಟು, ಬೀಡಿ, ಸಿಗಾರ್, ಹುಕ್ಕ ಇದೆಲ್ಲ ನಮಗೆ ಧೂಮಪಾನದ ಮೂಲಕ ಉಪಯೋಗಿಸೋಂಥ ತಂಬಾಕು. ಅದೇ ಗುಟ್ಕಾ, ಪಾನ್ ಮಸಾಲ, ಕೈನಿ, ಜರ್ದ ಅಥವಾ ಮಾವ ಇಂಥವುಗಳು ಜಿಗಿಯೋ ಮೂಲಕ ಉಪಯೋಗಿಸೋಂಥ ಪದಾರ್ಥಗಳು. ಇದಲ್ದೇನೆ ಈ ನಡುವೆ ವೇಪಿಂಗ್ ಅನ್ನೋದು ಯುವ ಜನರಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಇದಕ್ಕೆ ಎಲೆಕ್ಟ್ರಾನಿಕ್ ನಿಕೋಟಿನ್ ಡಿಲಿವರಿ ಸಿಸ್ಟಮ್ಸ್ ENDS ಅಂತ ಕೂಡ ಕರಿತೀವಿ. ಇದು ಕೂಡ ಈ ನಡುವೆ ಸಾಮಾನ್ಯವಾಗಿ ಬಳಕೆ ಮಾಡುವಂಥ ತಂಬಾಕು ಪದಾರ್ಥಗಳು. ಇದು ಯಾವುದೇ ಉಪಯೋಗಿಸಿದ್ರು, ಯಾವ ರೂಪದಲ್ಲಿ ಉಪಯೋಗಿಸಿದ್ರು ತಂಬಾಕು ಹಾನಿಕಾರಕ ಆಗಿರುತ್ತೆ, ಮಾಡೇ ಮಾಡುತ್ತೆ. ಇವಾಗ ವೇಪಿಂಗ್ ಅಷ್ಟೊಂದು ಆಗೋದಿಲ್ಲ ಅಂತ ಯುವ ಜನರು ನಂಬ್ಕೊಂಡಿರ್ತಾರೆ, ಆ ರೀತಿ ಏನಿಲ್ಲ. ಅದು ಕೂಡ ಇನ್ನೂ ನಮಗೆ ಜಾಸ್ತಿನೇ ನಿಕೋಟಿನ್ನ ಬಾಡಿಗೆ ತಲುಪಿಸ್ತಾ ಇರುತ್ತೆ, ಅದು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತೆ.
1: ಹಾನಿಕಾರಕ ಅಂತ ಹೇಳಿದ್ರಿ, ಅದು ತುಂಬಾ ಕ್ಯಾನ್ಸರ್ಗಳನ್ನ ಉಂಟು ಮಾಡುತ್ತೆ, ಅದು ಹೌದು. ಬಾಯಿಯ ಆರೋಗ್ಯದ ಮೇಲೆ ತಂಬಾಕು ಸೇವನೆ ಎಷ್ಟು ಪರಿಣಾಮ ಬೀರುತ್ತೆ?
0: ಹೌದು, ಇದು ಒಂದು ಬಾಯಿ ಸ್ವಚ್ಛತೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ, ಹದಗೆಡುತ್ತೆ. ಹಲ್ಲುಗಳು ಹಳದಿ ಅಥವಾ ಕಂದು ಬಣ್ಣ ಅಥವಾ ಇವನ್ ಕಪ್ಪು ಬಣ್ಣ ಕಾಣಿಸ್ಕೊಳ್ಳೋದಲ್ದಲೇ ಬಾಯಿಯಲ್ಲಿ ದುರ್ವಾಸನೆ ಉಂಟಾಗೋದು ಅಥವಾ ವಸ್ತುಗಳಲ್ಲಿ ಸೋಂಕು ಹರಡೋದು ಅಥವಾ ಹಲ್ಲುಗಳೇ ದುರ್ಬಲಗೊಳ್ಳೋದು ಇದೆಲ್ಲ ಕಾಣಿಸುವಂಥ ಲಕ್ಷಣಗಳು ತಂಬಾಕು ಬಳಕೆಯಿಂದ. ಮತ್ತು ತುಂಬ ಜಾಸ್ತಿ ದಿನ ದೀರ್ಘಕಾಲದಿಂದ ತಂಬಾಕು ಬಳಸೋರಲ್ಲಿ ವಸ್ತುಗಳ ಕಾಯಿಲೆಗಳು ಇನ್ನೂ ಹೆಚ್ಚಾಗಿ ಕಾಣುತ್ತೆ. ಇದರಿಂದ ಹಲ್ಲು ಅಳ್ಳಾಡೋದು ಅಥವಾ ಕೆಲವೊಮ್ಮೆ ಹಲ್ಲುಗಳು ಬಿದ್ದೋಗೋದು, ಇದಾಗೋದ್ರಿಂದ ಹಲ್ಲು ಕಳ್ಕೊಂಡ ಮೇಲೆ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದರಿಂದ ನಮಗೆ ಪೌಷ್ಟಿಕಾಂಶಗಳು ಸಿಗೋದು ಕಷ್ಟ, ಒಟ್ಟಾಗಿ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಅದಲ್ದೇ ತಂಬಾಕು ಬಳಕೆಯಿಂದ ರಕ್ತನಾಳಗಳು ಸಣ್ಣ ಆಗುತ್ತೆ, ಅಂದರೆ ರಕ್ತ ಕರೆಕ್ಟಾಗಿ ನಮಗೆ ಸಂಚರಿಸೋದಿಲ್ಲ, ಅದರಿಂದ
1: ಪೂರಕ್ಕೆ
0: ಬ್ಲಾಕ್ಗಳಾಗುತ್ತೆ. ಹೇಗೆ ನಮ್ಗೆ ಹೃದಯಲಾಗುತ್ತೆ ಹಾಗೆಯೇ ನಮ್ಮ ವಸ್ತುಗಳಿಗೆ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ನಮಗೆ ಕೆಲವೊಂದು ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಇವಾಗ ರೋಗ ಇದ್ರೂ ನಮಗೆ ರೋಗ ಇಲ್ಲ ಅಂತಲೇ ಅನ್ಸುತ್ತೆ ನಮಗೆ, ಅದರಿಂದ ನಮಗೆ ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇದರ ಜೊತೆಗೆ ಬಾಯಲ್ಲಿ ಸುಡು ಅನುಭವ ಅಥವಾ ಬಾಯಿ ತೆಗೆಯೋದಕ್ಕೆ ಕಷ್ಟ ಆಗೋದು ಅಥವಾ ಬಿಳಿ ಅಥವಾ ಕೆಂಪು ಚುಕ್ಕೆಗಳು ಕಾಣಿಸ್ಕೊಳ್ಳೋದು, ಈ ಥರ ಒಂದು ಬದಲಾವಣೆಗಳು ಕಾಣಿಸುತ್ತೆ. ಈ ಬದಲಾವಣೆಗಳು ಕ್ರಮೇಣವಾಗಿ ಆಮೇಲೆ ನಮಗೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ.
1: ಈಗ ಸಾಮಾನ್ಯವಾಗಿ ನಾವು ಯಾವಾಗ್ಲಾದ್ರೂ ಅಪರೂಪವಾಗಿ ವಿಳ್ಯದೆಲೆ ಹಾಕೊಂಡ್ರೇನೆ ಅವತ್ತೆಲ್ಲ ನಮಗೆ ನಾಲಿಗೆ ದಪ್ಪಾದ ಅನುಭವ ಆಗ್ತಿರತ್ತೆ. ಇವ್ರು ಸದಾ ತಂಬಾಕು ಜಗಿಯೋದ್ರಿಂದ ಅದು ನೀವು ಹೇಳದ ಹಾಗೆ ಬಾಯಿ ಅಗಲ ಮಾಡೋದಕ್ಕಾಗ್ಲಿ ಬೇರೆ ಬೇರೆ ಸಮಸ್ಯೆಗಳು ಆಗತ್ತೆ ಅಂತ ಹೇಳ್ತೀರಿ.
0: ಹೌದು,
1: ಗಂಭೀರ ಅಂತ ನಾವು ಯಾವಾಗ ಅದನ್ನ ಪರಿಗಣಿಸಬೇಕಾಗತ್ತೆ?
0: ಇವಾಗ ಬಾಯಲ್ಲಿ ಕ್ಯಾನ್ಸರ್ ಬರೋದು ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಗಂಟಲಿನ ಕ್ಯಾನ್ಸರ್, ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಸ್ಟ್ರೋಕ್, ಕ್ಯಾನ್ಸರ್ ಅಲ್ಲದೆ ಇನ್ನು ಇತರ ಶ್ವಾಸಕೋಶದ ಕಾಯಿಲೆಗಳು, ಇತರ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಇಂಥ ಆರ್ಗನ್ ಅಥವಾ ಇಂಥ ಅಂಗ ಅಂತ ಇಲ್ಲ, ಎಲ್ಲ ಅಂಗಗಳ ಮೇಲೂ ತಂಬಾಕು ಎಫೆಕ್ಟ್ ಮಾಡುತ್ತೆ.
1: ಮತ್ತೆ ಈ ಸ್ಕೂಲು ಮತ್ತೆ ಕಾಲೇಜ್ ಪ್ರಿಮಿಸಸ್ನಲ್ಲಿ 100 ಮೀಟರ್ ದೂರದವರೆಗೆ ನಾವು ಇಲ್ಲಿ ತಂಬಾಕು ನಿಷೇಧ, ಮದ್ಯಪಾನ ನಿಷೇಧ ಅಂತೆಲ್ಲ ಬೋರ್ಡ್ಗಳನ್ನ ಹಾಕಿರ್ತಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ?
0: ಹೌದು, ಸರ್ಕಾರ ಕೋಟ್ಪಾ ಆಕ್ಟ್ 2003 ಅದನ್ನ ಇಂಪ್ಲಿಮೆಂಟ್ ಮಾಡಿದೆ. ಇದ್ರ ಪ್ರಕಾರ ಶಾಲೆ ಅಥವಾ ಕಾಲೇಜ್ಗಳ 100 ಗಜ ಅಂದ್ರೆ 100 ಯಾರ್ಡ್ಸ್ ಒಳಗಡೆ ತಂಬಾಕು ಉತ್ಪನ್ನಗಳ ಮಾರಾಟ ನಿಷೇಧ ಮಾಡಿದೆ. ಹಾಗೆ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳಿಗೆ ತಂಬಾಕು ಮಾರಾಟ ಮಾಡುವುದು ಕಾನೂನುಬಾಹಿರ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದು ಸಹ ದಂಡನೀಯ ಅಪರಾಧವಾಗಿದೆ. ಈ ನಿಯಮಗಳ ಉದ್ದೇಶ ಏನಂದ್ರೆ ಯುವ ಜನರನ್ನ ಆದಷ್ಟು ತಂಬಾಕು ವ್ಯಸನದಿಂದ ದೂರ ಇಡೋದು, ರಕ್ಷಿಸೋದು ಅವ್ರನ್ನ. ಆ ಕಾರಣದಿಂದ ಈ ಆಕ್ಟ್ನ ಜಾರಿ ಮಾಡಲಾಗಿದೆ.
1: ಯೂತ್ಸು ತುಂಬಾ ಈ ವ್ಯಸನಗಳಿಗೆ ಒಳಗಾಗ್ತಾ ಇರೋದಕ್ಕೆ ಕಾರಣ ಏನು?
0: ಮೊದಲನೇದಾಗಿ ಸ್ನೇಹಿತರ ಒತ್ತಡ, ಕುತೂಹಲ, ಹಾಗೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಇದ್ರ ಪ್ರಭಾವ, ಹಾಗೂ ಸಿನಿಮಾಗಳಲ್ಲಿ ಅವರ ಫೇವರೇಟ್ ಹೀರೋಗಳು ಉಪಯೋಗಿಸ್ತಾ ಇರ್ತಾರೆ ತಂಬಾಕು, ಸಿಗರೆಟ್ ಸೇಯೋದು, ಅದೆಲ್ಲ ರೋಲ್ ಮಾಡೆಲ್ ತರ ಅನ್ಕೊಂಡು ತಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಇನ್ನೊಂದು ಒಂದು ತಪ್ಪು ಕಲ್ಪನೆ ಏನಂದ್ರೆ ತಂಬಾಕು ಸೇವನೆ, ಇವಾಗ ಧೂಮಪಾನ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಮಗೆ, ಅದೊಂದು ತಪ್ಪು ಕಲ್ಪನೆ. ಹಾಗೆ ಕೆಲವೊಬ್ರು ಅನ್ಕೊಳ್ತಾರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ನಮ್ಗೆ ಓದ್ಬೇಕಾದ್ರೆ ತಂಬಾಕು ಸೇವನೆ ಮಾಡೋದ್ರಿಂದ, ಅದು ಕೂಡ ಒಂದು ತಪ್ಪು ಕಲ್ಪನೆ. ಮಾಡೋದ್ರಿಂದ ಅವರು ಆ ಸಮಯದಲ್ಲಿ ಏನೋ ಒಂದು ಅನಿಸ್ಬೋದು, ಅವ್ರಿಗೆ ಒಂದು ಖುಷಿ ಕೊಡ್ಬೋದು. ಯಾಕೆಂದರೆ ನಿಕೋಟಿನ್ ಅನ್ನೋ ಅಂಶ ಅದು ಅಡಿಕ್ಟಿವ್ ಸಬ್ಸ್ಟೆನ್ಸ್, ಅದು ಇವಾಗ ಪದೇ ಪದೇ ಮಾಡಬೇಕು ಅನಿಸೋದು, ಆ ಸಮಯದಲ್ಲಿ ಅವ್ರಿಗೆ ಚೆನ್ನಾಗಿ ಅನಿಸ್ಬೋದು, ಆದರೆ ಅದು ಆ ರೀತಿ ಏನೋ ಆಗೋದಿಲ್ಲ, ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಮತ್ತೆ ಪಿಯರ್ ಪ್ರೆಷರ್ ತುಂಬಾ ಇರುತ್ತೆ ಅನ್ಸುತ್ತೆ, ಒಂದ್ಸರ್ತಿ ಸೇದು ನೋಡೋಣ ಅಂತೆಲ್ಲ ಪ್ರವೋಕ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಗಳಿಗೆ.
0: ಹೌದು, ಒಂದ್ಸರ ಮಾಡು ನೋಡೋಣ ಏನು ಆಗೋದಿಲ್ಲ ಅಂತ ಹೇಳ್ತಾರೆ, ಒಂದ್ಸರ ಮಾಡಿದ್ಮೇಲೆ ಇನ್ನೊಂದ್ಸರ ಮಾಡ್ಬೇಕು ಅನ್ಸುತ್ತೆ, ಹಾಗೆ ಅದು
1: ಅಡಿಕ್ಷನ್
0: ಆಗುತ್ತೆ, ವ್ಯಸನವಾಗಿ ಪರಿವರ್ತನೆಗೊಳ್ಳುತ್ತೆ. ಅದರಿಂದ ಮೈನ್ ಆಗಿ ಇದ್ರಲ್ಲಿ ಸ್ನೇಹಿತರು ಮತ್ತೆ ಕುಟುಂಬದವರು ಫ್ಯಾಮಿಲಿಯವರು ಸ್ವಲ್ಪ ಅವ್ರಿಗೆ ಎಜುಕೇಟ್ ಮಾಡಿ ಈ ತರ ಹ್ಯಾಬಿಟ್ ಗೆ ಬೀಳದೆ ಇರೋ ತರ ನೋಡ್ಕೊಳ್ಳೋದು, ಅವ್ರಿಗೆ ಇದ್ರ ಬಗ್ಗೆ ಎಂಕರೇಜ್ ಮಾಡ್ಬೇಕು. ಅದ ತರ ಏನು ಟ್ರೈನೂ ಮಾಡಬೇಡಿ, ಅಥವಾ ಒಂದ್ಸರನು ಮಾಡ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು, ಒಂದ್ಸರ ಮಾಡಿದ್ರೆ ಅವ್ರಿಗೆ ಪುನಃ ಮಾಡ್ಬೇಕು ಅನ್ನೋದು ಅನ್ಸೋದು ಸಾಮಾನ್ಯ. ಅದು ಯಾರಿಗೆ ಆಗ್ಲಿ ಒಂದ್ಸರ ಅದು ಅಭ್ಯಾಸ ಬಿದ್ದ್ಮೇಲೆ ಆಮೇಲೆ ಬಿಡ್ಸೋದ್ ಕಷ್ಟ ಆಗುತ್ತೆ,
1: ಆಮೇಲೆ ಬಿಡ್ಸೋದ್ ಕಷ್ಟ ಆಗುತ್ತೆ. ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಏನ್ ಮಾಡ್ಬೇಕಾಗತ್ತೆ ಇವ್ರು ಈ ವ್ಯಸನದಲ್ಲಿ ಬೀಳದೆ ಇರೋ ಹಾಗೆ, ಅಥವಾ ಬಿದ್ದಿದ್ರೆ ಅದನ್ನ ವಾಪಸ್ ವ್ಯಸನ ಮುಕ್ತ ಮಾಡೋ ಹಾಗೆ ಏನ್ ಮಾಡಬಹುದು ನಮ್ಮ ಪೋಷಕರು ಮತ್ತೆ ಶಿಕ್ಷಕರು?
0: ಒಂದು, ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು, ಅವ್ರ ಜೊತೆ ಮುಕ್ತವಾಗಿ ಮಾತಾಡಿ ಇದರಿಂದ ಏನೇನು ಪರಿಣಾಮಗಳಾಗುತ್ತೆ. ಇವಾಗ ಅವರು ತುಂಬ ಚಿಕ್ಕವರಾಗಿರುವಾಗ ದೇಹದಲ್ಲಿ ಏನು ಬದಲಾವಣೆಗಳು ಕಾಣದೇ ಇರ್ಬೋದು, ಅದೇನೇ ಅವರು ಸಾಕಷ್ಟು ವರ್ಷಗಳು ಅದನ್ನು ಉಪಯೋಗಿಸಿದಾಗ ಅದರಿಂದ ಆಗೋ ಅಡ್ಡ ಪರಿಣಾಮಗಳು ಆಮೇಲೆ ಗೊತ್ತಾಗುತ್ತೆ. ಇವಾಗ 18, 20, 25 ವರ್ಷದಲ್ಲಿ ನಮ್ಮ ದೇಹ ತಡ್ಕೊಳ್ಳುತ್ತೆ ಯಾವುದೇ ಅಭ್ಯಾಸಗಳಾಗಲಿ, ಅದನ್ನಂತರ ನಾವು ಕೆಟ್ಟ ಅಭ್ಯಾಸಗಳು ಮಾಡುವಾಗ ತಡ್ಕೊಳ್ಳುತ್ತೆ, ಆದಷ್ಟು ನಾರ್ಮಲ್ ಆಗೇ ಇರೋ ಥರ ಅನಿಸುತ್ತೆ. ಅದೇ ಅಭ್ಯಾಸ 30 ವರ್ಷ 40 ವರ್ಷ ತನಕ ಹಾಗೆ ಮುಂದುವರಿತಾ ಹೋದರೆ ಆವಾಗ ನಮಗೆ ಅದರದ್ದು ಚೇಂಜಸ್ ಕಾಣುತ್ತೆ. ಇದ್ರ ಬಗ್ಗೆ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ಹಾಗೆಯೇ ತಂಬಾಕು ಬಿಡೋ ಪ್ರಯತ್ನ ಮಾಡೋರಿಗೆ ಕೆಲವೊಂದು ಸಪೋರ್ಟ್ ಸೆಂಟರ್ಸ್ಗಳಿದೆ, ಇವಾಗ ವ್ಯಸನ ಮುಕ್ತಿ ಕೇಂದ್ರ, ಟೊಬ್ಯಾಕೋ ಸೆಸೇಷನ್ ಸೆಂಟರ್, ಆ ಥರ ಎಲ್ಲ ಇದೆ. ಅದು
1: ಮತ್ತೆ ಈ ಎಲ್ಲ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ನಾವು ಜಾಹೀರಾತನ್ನ ನೋಡ್ತೀವಿ, ತಂಬಾಕು ಎಷ್ಟು ಪರಿಣಾಮ ಮಾಡಿ ಆ ಒಂದು ವ್ಯಕ್ತಿನ ತುಂಬಾ ಕೃಶ ಮಾಡಿರುತ್ತೆ ಅಂತ. ಈ ಜಾಹೀರಾತುಗಳು ಎಷ್ಟು ಪರಿಣಾಮಕಾರಿಯಾಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ,
0: ಇವಾಗ ನಾವು ರೂಲ್ಸ್ ಬಗ್ಗೆ ಮಾತಾಡಿದ್ರೆ ತಂಬಾಕು ಉತ್ಪನ್ನಗಳ ನೇರ ಜಾಹೀರಾತುಗಳು ಸರ್ಕಾರ ನಿಷೇಧಿಸಿದೆ. ಇದರ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ನೋಡ್ತೀವಿ ಪ್ರತಿ ಸಲ ಸಿನಿಮಾ ಬಂದಾಗ, ಅಥವಾ ಟಿವಿಯಲ್ಲೂ ಕೂಡ ಏನಾದ್ರೂ ಸಿನಿಮಾದಲ್ಲಿ ಬರುವ ದೃಶ್ಯ ಬಂದಾಗ ಕೆಳಗಡೆ ಒಂದು
1: ಚಿಕ್ಕ ಟ್ಯಾಗ್ ಲೈನ್ ಕೊಟ್ಟಿರ್ತಾರೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಕೊಟ್ಟಿರ್ತಾರೆ.
0: ಹೌದು, ಸೊ ಆ ರೀತಿ ಸರ್ಕಾರ ತಗೊಂಡಿದೆ, ಕ್ರಮಗಳು ತಗೊಂಡಿದೆ. ಹಾಗೆ ಕೂಡ ಸಿಗರೇಟ್ ಪ್ಯಾಕ್ ಅಥವಾ ಬೀಡಿ ಪ್ಯಾಕ್ ಮೇಲೆ ಅದರಿಂದ ಉಂಟಾಗುವ ಅಡ್ಡ ಪರಿಣಾಮಗಳ ಚಿತ್ರ ಕೂಡ ಹಾಕಿರ್ತಾರೆ. ಆದಷ್ಟು ಇದನ್ನ ಉಪಯೋಗಿಸದೇ ಇರಲಿ ಅಥವಾ ದೂರ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಚಿತ್ರ ಹಾಕಿರ್ತಾರೆ. ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ
1: ನಮ್ಮ ಯುವ ಜನತೆ ಮನಸ್ಸಿಗೆ ತಗೊಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ.
0: ಹೌದು,
1: ಮತ್ತೆ ಈ ತಂಬಾಕು ಅವರೇ ವಾಲಂಟಿಯರ್ ಆಗಿ ಈ ವ್ಯಸನವನ್ನ ಬಿಡಬೇಕು ಅಂತ ಅವರೇ ಮನಸ್ಸು ಮಾಡಿದ್ರೆ ಅವರು ಏನೇನ್ ಮಾಡ್ಬೇಕಾಗತ್ತೆ?
0: ಇವಾಗ ಒಂದ್ ಸರ ಅದು ಅಡಿಕ್ಟ್ ಆದ್ಮೇಲೆ ನಮ್ಗೆ ಅದು ವ್ಯಸನ ಅಂತ ಬಂದಾಗ ಅವ್ರಿಗೆ ಬಿಡ್ಬೇಕು ಅಂದ್ರೂ ತುಂಬಾ ಕಷ್ಟ ಆಗುತ್ತೆ. ಹಾಗೆ ತಂಬಾಕು ಬಿಡಲು ಇಚ್ಛಿಸೋರಿಗೆ ಮೈಸೂರಿನಲ್ಲಿ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಮಟ್ಟದಲ್ಲಿ ಸಂಸ್ಥೆಗಳಿದೆ, ಕೆಲವೊಂದು ಕೇಂದ್ರಗಳಿದೆ, ಅಲ್ಲಿ ಬಿಡೋದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅವ್ರಿಗೆ. ಫಸ್ಟ್ ಏನಂದರೆ ಅವ್ರಿಗೆ ಇಚ್ಛೆ ಇರಬೇಕು, ನಾನು ಬಿಡಬೇಕು ಅಂತ ಇಚ್ಛೆ ಇರಬೇಕು. ಆದರೆ ಕಷ್ಟ ಆಗೋದ್ರಿಂದ, ಬಿಡೋದು ಕಷ್ಟ ಆಗೋದ್ರಿಂದ ಈ ಸೆಂಟರ್ಗಳು, ಈ ಕೇಂದ್ರಗಳು ಹೆಲ್ಪ್ ಮಾಡ್ತವೆ.
1: ಈ ವರ್ಷದ ತಂಬಾಕು ರಹಿತ ದಿನದ ಅಂದರೆ ವಿಶ್ವ ತಂಬಾಕು ರಹಿತ ದಿನದ ಘೋಷವಾಕ್ಯ ಏನಾದರೂ ಇದೆಯಾ?
0: ಈ ವರ್ಷದ ಧ್ಯೇಯ ಏನಂದರೆ ಅನ್ಮಾಸ್ಕಿಂಗ್ ದ ಎಪಿಲ್ ಕೌಂಟ್ರಿಂಗ್ ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಅಡಿಕ್ಷನ್, ಇದು ಈ ವರ್ಷದ ಧ್ಯೇಯ. ಇದರಲ್ಲಿ ಏನಂದರೆ ಇವಾಗ ಕೆಲವೊಂದು ಟೊಬ್ಯಾಕೋ ಕಂಪ್ನಿಗಳು ಬೇರೆ ರೀತಿಯಲ್ಲಿ ಅದನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ, ಅದನ್ನು ನಾವು ಎಕ್ಸ್ಪೋಸ್ ಮಾಡೋದು, ಇವಾಗ ಆ ರೀತಿ ಮಾಡಬೇಡಿ ಅಂತ ಅವ್ರಿಗೆ ಸಂದೇಶ ಮುಟ್ಸೋದು. ಹಾಗೆ ಸಾಕಷ್ಟು ಯುವ ಜನರಲ್ಲಿ ಅಡ್ರೆಸ್ ಯೂತ್ ಅಡಿಕ್ಷನ್ ಅಂದರೆ ಯುವ ಜನರಲ್ಲಿ ನಾವು ಈ ತಂಬಾಕು ವ್ಯಸನ ಮಾಡದೇ ಇರೋ ಥರ ನೋಡ್ಕೊಳ್ಳೋದು. ಹಾಗೆ ಕೂಡ ಪಾಲಿಸೀಸ್ ಚೇಂಜ್ ಮಾಡೋದು, ಇವಾಗ ಸ್ಟ್ರಾಂಗ್ ಪಾಲಿಸಿ ಬಂದರೆ, ಇವಾಗ ಸ್ಟ್ರಾಂಗ್ ಆ್ಯಕ್ಟ್ ಬಂದರೆ, ಇವಾಗ ಕೊಪ್ಪ ಆ್ಯಕ್ಟ್ ಇದೆ ನಮ್ಮ ಹತ್ರ ಅಂದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಅದೊಂದು ಕ್ವೆಶ್ಚನ್ ಮಾರ್ಕ್. ಅದ್ರ ಬಗ್ಗೆ ಜಾಸ್ತಿ ನಾವು ಇಟ್ ಮಾಡೋದು, ಅಥವಾ ಇನ್ನೂ ಸ್ಟ್ರಾಂಗರ್ ಪಾಲಿಸಿ ತಂದಾಗ ನಾವು ತಂಬಾಕು ಸ್ಪ್ರೆಡ್ ಆಗೋದು ಅಥವಾ ವ್ಯಸನ ಸ್ಪ್ರೆಡ್ ಆಗೋದು ತಡಿಬೋದು ಸ್ವಲ್ಪ.
1: ಇಂದಿನ ಯುವಕರೇ ನಾಳೆ ನಾಡನ್ನ ಕಟ್ಟುವಂಥವ್ರು, ಅವರು ಈ ಥರ ವ್ಯಸನಗಳಿಗೆ ಒಳಗಾಗಿ ಅವರ ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಭಾರತ ಮುಂದುವರಿಯಲ್ಲ. ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಇವಾಗ ತಂಬಾಕು ಯಾವುದೇ ರೂಪದಲ್ಲಿದ್ದರೂ ಅದು ಹಾನಿಕಾರಕ, ಇಂದಿನ ಒಂದು ಚಿಕ್ಕ ಅಭ್ಯಾಸ ನಾಳೆ ದೊಡ್ಡ ಕಾಯಿಲೆಗಳಿಗೆ ಕಾರಣ ಆಗ್ಬೋದು. ಈಗ ಒಂದ್ಸಲ ಕಾಯಿಲೆ ಬಂದರೆ, ಕ್ಯಾನ್ಸರ್ ಬಂದರೆ ಲೈಫ್ ಅಲ್ಲೇ ಮುಗ್ದಾಗೆ ಅದು. ಇಷ್ಟೊಂದು ನಮ್ಮ ಪ್ರೊಡಕ್ಟಿವ್ ಟೈಮ್ ಅದರಲ್ಲಿ ಹಾಳಾಗುತ್ತೆ, ಮತ್ತು ಇಡೀ ದೇಶದ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ತಂಬಾಕಿನಿಂದ ದೂರ ಇದ್ದರೆ ಒಳ್ಳೆಯದು. ತಂಬಾಕು ಬಳಕೆ ಮಾಡೋರು ಇವತ್ತೇ ಬಿಡುವ ನಿರ್ಧಾರ ಮಾಡಿದರೆ ಇನ್ನೂ ಒಳ್ಳೆಯದು. ಅದಕ್ಕೆ ಸಾಕಷ್ಟು ಸಪೋರ್ಟ್ ಸಿಸ್ಟಮ್ ಇದೆ, ಅದೆಲ್ಲ ಉಪಯೋಗಿಸ್ಕೊಂಡು ಆದಷ್ಟು ಬೇಗ ತಂಬಾಕನ್ನ ತ್ಯಜಿಸಿದರೆ ನಮಗೂ ಒಳ್ಳೆಯದು, ನಮ್ಮ ಕುಟುಂಬಕ್ಕೂ ಒಳ್ಳೆಯದು, ಹಾಗೆ ದೇಶಕ್ಕೂ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್ ಅವಿನಾಶ್ ಅವರೇ. ಇದುವರೆಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ತಂಬಾಕು ಏನೆಲ್ಲ ಹಾನಿ ಮಾಡುತ್ತೆ, ಬಾಯಿಗೆ ಯಾವ ರೀತಿ ಸಮಸ್ಯೆ ಮಾಡುತ್ತೆ, ಏನೇನು ಕಾಯಿಲೆಗಳು ಬರುತ್ತೆ, ಇದರಿಂದ ಮುಕ್ತವಾಗೋದು ಹೇಗೆ, ಇದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಬಾಯಿಯ ಆರೋಗ್ಯ ಈ ಕುರಿತು ಜೆಎಸ್ಎಸ್ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಸಡುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಬಿಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಸ್ನೇಹಿತರು, ನೀವು ಕೇಳ್ತಾ ಇದ್ರ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು. ಸಮಯ 9:55.
1: ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
3: ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
4: ಎರಡು.
3: ಅಬ್ಬಬ್ಬ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.
2: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ. ಹಾಯ್ ಚಿನ್ನರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಹಾಗೂ 251-5089. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
5: ವಚನ ಬಾನುಲಿ.

ಸ್ನೇಹಿತರೆ, ಇದೇ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 12:45 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿಗಳ ಹೊಸ ಯುಗದ ಮೂಲಸೌಕರ್ಯ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 10 ಗಂಟೆ. ಕೇಳಿ ಗಿಳಿಗಳೇ, ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಹಲೋ ಪುಟಾಣಿಗಳೇ, ನಮ್ಮ ಎಲ್ಲ ಸ್ನೇಹಿತರಿಗೆ, ಪುಟ್ಟ ಪುಟ್ಟ ಸ್ನೇಹಿತರಿಗೆ ಕೇಳಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತೆಲ್ಲ ನೀವು ಕಾಯ್ತಾ ಇದ್ದೀರಾ ಏನು ಮಾಡೋದು ಅಂತ. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಾವಿವತ್ತು ಪ್ರಸಾರ ಮಾಡ್ತಾ ಇರುವಂತಹದ್ದು ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ಅಂತ ಹೇಳಿ ನೀವು ನಮಗೆ ಫೋನ್ ಮೂಲಕ ಏನನ್ನು ಹೇಳ್ತೀರಾ ಅಂತ ಹೇಳಿ ನಮ್ಮ ದೂರವಾಣಿ ಸಂಖ್ಯೆ 251-258-2 ಮತ್ತೊಂದು 251-508-9 ವಿಸ್ತರಣೆ 0821. ಕಾಯ್ತಾ ಇದ್ದೀವಿ, ಯಾರು ಮಾಡ್ತಾರೆ ಅಂತ ನೋಡೋಣ ಈಗ. ಹಲೋ, ಸ್ನೇಹಿತರೆ ಅವರ ಕರೆ ಕಟ್ಟಾಗಿದೆ ಅಂತ ಅನ್ಕೊಳ್ತೀನಿ. ನೀವು ನಮಗೋಸ್ಕರ ಕರೆಯನ್ನು ಮಾಡಿ ನಿಮಗೆ ಯಾವುದು ಬೇಕು, ಕಥೆಯನ್ನು ಹೇಳ್ತಿರೋ ಅಥವಾ ಹಾಡನ್ನು ಹೇಳ್ತಿರೋ, ಯಾವುದು ಬೇಕಾದರೂ ಹೇಳ್ಬೋದು, ಆರಾಮಾಗಿ ಹೇಳಿ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ,
0: ಯಾರಿದು?
1: ಗಾನ್ಯಾ.
0: ಓ, ಎಲ್ಲಿಂದ ಮಾಡ್ತಾ ಇರೋದು ಪುಟ?
1: ಮೈಸೂರಿಂದ.
0: ಮೈಸೂರಿಂದನಾ? ಏನು ಓದ್ತಾ ಇರೋದು ಗಾನ್ಯಾ? ಹೌದಾ, ಕಾರ್ಯಕ್ರಮ ಕೇಳ್ದೆ ಅಲ್ವಾ? ಈಗ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ಏನನ್ನ ಹೇಳ್ತೀಯಾ? ಸ್ತೋತ್ರ ಹೇಳ್ತೀಯಾ? ಸ್ವಲ್ಪ ಜೋರಾಗಿ ಮಾತಾಡ್ತೀಯಾ ಪುಟ? ಜೋರಾಗಿ ಹೇಳು ಪುಟ, ಹೇಳು.
1: ಶ್ರೀ ವೆಂಕಟೇಶ್ವರ ಸ್ತೋತ್ರಂ ಕಮಲಾಕೃತ ಚೂಚುಕ ಕುಂಕುಮತೋ ನಿಯತಾರು ತಾತುಲ ನೀಲತನೋ ಕಮಲಾಯತ ಲೋಚನ ಲೋಕಪತೆ ವಿಜಯೀಭವ ವೆಂಕಟ ಶೈಲಪತೆ ಸಚ ದುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ವೈಯತ್ ಮೌಲಿಮಣಿ ಶಯನಾಕತ ವತ್ಸಲ ಸಾರಣಿರಿ ಪರಿಪಾಲಯ ಮಾಂಬೃಷ ಶೈಲಪತೆ ಅಧಿವೆಂಕಟ ಅಧಿವೇಂದ ತಯಾತವ ದೂರ್ವಿಷಹೈರನು ವೇಲುಕೃತೈರ ಪರಾದಶತೈ ಪರಿತಂ ತ್ವರಿತಂ ಮೃಷ ಶೈಲಪತೆ ಪರಿಯಾಕೃತಯಾ ಪಾಹಿ ಹರೇ ಅಧಿವೆಂಕಟ ಶೈಲ ಮುದಾರ ಮತೆ ಜನತಾಭಿಮತಾಧಿಕ ದಾನರತಾತ್ ಪರದೇವತಯಾಜ್ಞ ನಿತಾನ್ನಿಗಮೈ ಕಮಲಾದಯ ತನ್ನ ಪರಂ ಕಲಯೇ ಕಲವೇಣು ರಾವಶ ಗೋಪವಧೋ ಶತಕೋಟಿ ತತ್ಸ್ಮದ ಕೋಟಿ ಸಮಾತ್ ಪ್ರತಿವಲ್ಲಭಿಕಾಭಿಮತಾತ್ಸು ಕದಾ ತ್ವಸುದೇವ ಸುತನ್ನ ಪರಂ ಕಲಯೇ ಅಭಿರಾಮ ಗುಣಾಕರ ದಾಶರತೆ ಜಗದೇಕದ ನುರ್ತಲ ಧೀರಮತೆ ರಘುನಾಯತ ರಾಮ ರಮೇಶ ಬಿಭವ ವರದೋ ಭವದೇಯ ದಯಾಜಲದೇ ಅವನೀತ ನಯಾಕ ಮನೀಯತರಂ ರಜನೀಚರ ಚಾರು ಮುಖಾಂಬುರುಹಂ ರಜನೀಚರ ರಾಜತಯೋ ಮಿಹಿರಂ ಮಹನೀಯ ಮಹಂ ಪ್ರಭು ನಾಮಮಯೇ ಶುಕಂ ಸುಹದಂ ಸುರವಂ ಸುಕೃದಂ ಸುನಿಜಂ ಸುಖಾಯ ವಮೋಘಶರಂ ಅಪಹಾಯ ರಘುದ್ವಹ ಮಂಜಮಹಂ ನಕಜಂಚ ನಕಂಚನ ಜಾದು ಪ್ರಜೇ ಇನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟ.
0: ಹಲೋ ಪುಟ, ಕಟ್ಟಾಯ್ತು ಪುಟ? ತುಂಬ ಚೆನ್ನಾಗಿ ಹೇಳಿದೆ ಪುಟ, ಬಹಳ ಖುಷಿಯಾಯಿತು ನೀನು ಹಾಡಿದ್ದು. ಹೀಗೇ ನೀನು ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡು, ಹೆಚ್ಚು ಹೆಚ್ಚು ಹಾಡು ಗೊತ್ತಿದ್ರೆ ಹಾಡನ್ನು ಪ್ರಾಕ್ಟೀಸ್ ಮಾಡು. ಗಾನ್ಯ, ನೀನು ನಮಗೆ ಕರೆ ಮಾಡಿದ್ದಕ್ಕೆ ನಿನಗೆ ಧನ್ಯವಾದ. ಸ್ನೇಹಿತರೆ, ಮತ್ತೊಂದು ಕರೆ ಇದೆ, ಯಾವ ಪುಟಾಣಿ ಮಾಡ್ತಿದೆ ಕೇಳೋಣ. ಹಲೋ,
2: ಹಲೋ,
0: ಯಾರಿದು? ಹಲೋ, ಕೇಳಿಸ್ತಿದ್ಯಾ ಪುಟ? ಕೇಳಿಸ್ತಾ ಇಲ್ವಾ? ನಮಸ್ತೆ, ಯಾರಿದು? ಮಾತಾಡಿ ಪುಟ, ಯಾರದು?
1: ಹಲೋ.
0: ಹಲೋ,
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು?
1: ಯಶಿಕಾ.
0: ಯತಿಕಾನಾ?
1: ಯಶಿಕಾ.
0: ಯಶಿಕಾ, ಎಲ್ಲಿಂದ ಯಶಿಕಾ ಫೋನ್ ಮಾಡ್ತಿರೋದು? ಓ, ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಇರ್ತೀರಾ? ಪಾಪ ಮಕ್ಕಳುಗಳಿಗೋಸ್ಕರ ನಾವು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಹ್ಮ್, ಏನು ಓದ್ತಾ ಇರೋದು? ಥರ್ಡ್ ಸ್ಟ್ಯಾಂಡರ್ಡಾ? ನೀವೇನು ಹೇಳ್ತೀರಾ, ಕತೆ ಹೇಳ್ತಿರೋ ಇಲ್ಲ ಹಾಡು ಹೇಳ್ತಿರೋ?
1: ಹಾಡು.
0: ಹ್ಮ್, ಯಾವ ಹಾಡು ಹೇಳ್ತೀರಾ? ಹಾ ಹೇಳಿ. ನಿಮ್ಮ ರೇಡಿಯೋ ವಾಲ್ಯೂಮ್ನ ಒಂದು ಸ್ವಲ್ಪ ಒಂಚೂರು ಪಕ್ಕ ಇಟ್ಕೊಳ್ಳಿ, ಮಾತಾಡಿ. ಹಾ, ಓಕೆ ಪುಟ, ಹೇಳಮ್ಮ.
1: ಬಿದಿರೆ ಬಾರೆ ಬನಗಳ ಸಿರಿಯೇ, ಸಿರಿಯೇ ಬಾರೆ

0: ವಾ ವಾ ವಾ ವಾ ವಾ, ನಿನ್ನ ಹಾಡಿಗೆ ಇವತ್ತು ಜೋರು ಮಳೆ ಬರುತ್ತೆ, ತುಂತುರು ತುಂತುರಾಗಿ. ತುಂಬ ಚೆನ್ನಾಗಿ ಹಾಡ್ದಿ ಪುಟ, ನೀನು ಹಾಡನ್ನು ಅಭ್ಯಾಸ ಮಾಡ್ತೀಯಾ? ಹ್ಞೂ. ಇನ್ನು ಯಾವ್ಯಾವ ಹಾಡು ಹೇಳ್ತೀಯಾ?
1: ವಂದೇ ಮಾತರಂ.
0: ಓ ಹೋ, ಹೌದಾ? ಓಕೆ ಪುಟ, ಹೀಗೆ ಪ್ರಾಕ್ಟೀಸ್ ಮಾಡು, ಓಕೆನಾ? ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ನಿಂಗೆ. ಓಕೆ, ಮತ್ತೊಂದು ಕರೆ ಯಾರ್ದು ಅಂತ ನೋಡೋದಕ್ಕೆ ಮುಂಚೆ ಒಂದು ಹಲೋ.
2: ಹಲೋ,
0: ಯಾರು ಫೋನ್ ಮಾಡ್ತಾ ಇರೋದು?
2: ದೇವಗಳ್ಳಿಯಿಂದ ತನುಶ್ರೀ.
0: ದೇವಗಳ್ಳಿಯಿಂದ ತನುಶ್ರೀ. ತನುಶ್ರೀ ಏನು ಓದ್ತಾ ಇರೋದಪ್ಪ?
2: ಸಿಕ್ಸ್ತ್ ಸ್ಟ್ಯಾಂಡರ್ಡ್.
0: ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಹೌದಾ? ಹ್ಞೂ. ಈಗ ಕತೆ ಹೇಳ್ತೀಯೋ ಪುಟ, ಇಲ್ಲ ಹಾಡು ಹೇಳ್ತೀಯೋ?
2: ಹಾಡು ಹೇಳ್ತೀನಿ.
0: ಹ್ಞೂ, ಹೇಳಮ್ಮ.
2: ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು. ಚಟಪಟ ಮಳೆಗೆ ಸೂರ್ಯನ ಬೆಚ್ಚಿದ ಬೆಳಕಿನ ರಾಶಿಯ ಕೂದಲ ಬಾಚಿದ ಗುಡುಗು, ಒದರಿದ ಸದ್ದಿಗೆ ಎದರಿದ ಮೋಡದ ಹಿಂದೆ ನೋಡದೆ ಮುದುಳಿದ ಮಿಂಚಿನ ಗಾಯ, ಕ್ಷಣದಲ್ಲಿ ಮಾಯ ಹೂ ನಿನ್ನೆ ಬಿಸಾಯ. ಆಗ ಮಳೆಗೂ ಆಗ ಬಿಸಿಲಿಗೂ, ಆಗ ಮಳೆಗೂ ಬಿಸಿಲಿಗೂ ಕದನ, ಬಣದ ಕಾಮನ ಬೆಳ್ಳಿನ ಜನನ. ಆಗ ಮಳೆಗೂ ಬಿಸಿಲಿಗೂ ಕದನ, ಬಣದ ಕಾಮನ ಬೆಳ್ಳಿನ ಜನನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಮರಕ್ಕಿಂತ ಮರ ದೊಡ್ಡದು, ಬುರುಡೆಗಿಂತ ಅಣ್ಣೆ ಬರಹ ದೊಡ್ಡದು. ಜಾತಕ್ಕಿಂತ ಜನ್ಮ ದೊಡ್ಡದು, ಕಾಣೋ ಕಣ್ಣಿಗಿಂತ ಕನಸು ದೊಡ್ಡದು. ಕನಸಿಗಿಂತ ಆಹಾ, ಕನಸಿಗಿಂತ ಕನಸಿಗಿಂತ ಕನಸಿಗಿಂತ ಕನಸಿಗಿಂತ ಕಿಲು ಬೊಗಸೆ ದೊಡ್ಡದು. ಆಗ ಕನಸಿಗೂ ಆಗ ಮನಸಿಗೂ, ಆಗ ಕನಸಿಗೂ ಮನಸಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಆಗ ಕನಸಿಗೂ ಮನಸಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಥ್ಯಾಂಕ್ ಯು.
0: ಓ, ಯಾರು ಬರ್ದಿರೋದು ಗೊತ್ತಾ? ತುಂಬ ಚೆನ್ನಾಗಿ ಹಾಡ್ದಿ. ಯಾರು ಬರ್ದಿರೋದು?
2: ಸಿ ಅಶ್ವತ್ ಅವರು.
0: ಹಾಡಿರೋದು ಸಿ ಅಶ್ವತ್ತು. ಹ್ಞೂ. ಕದನ ಕುತೂಹಲ. ಹ್ಞೂ. ಕದನ ಮಾಡಿ ಮಳೆನ ಬರೆಸ್ದೆ, ನಿನ್ನ ಕನಸುಗಳಿಗಿಂತ ಹೆಚ್ಚು ನೀನು ಮಾಡೋ ಕಾರ್ಯ ತುಂಬ ಮುಖ್ಯ ಅಂತ ಅಲ್ವಾ? ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ. ಸ್ನೇಹಿತರೆ, ನೀವು ನಮಗೆ ದೂರವಾಣಿ ಸಂಖ್ಯೆಯಲ್ಲಿ ಕಾಲನ್ನು ಮಾಡಿ ನಿಮ್ಮ ಮನೆಯ ಮಕ್ಕಳು ನಮ್ಮ ಜೊತೆ ಕತೆ ಆದರೂ ಹೇಳಿ, ಹಾಡು ಆದರೂ ಹೇಳಿ, 251-258-2 ಅಥವಾ 251-509-89ಕ್ಕೆ ಕರೆ ಮಾಡಿ. ನಮಸ್ತೆ, ಯಾರು ಮಾತಾಡ್ತಿರೋದು?
3: ಶ್ರುತಿ.
0: ಶ್ರುತಿಯವರು ಎಲ್ಲಿಂದ?
3: ಲಾಲ್ನಹಳ್ಳಿ, ಕೆ ಆರ್ ನಗರ ತಾಲೂಕು.
0: ಕೆ ಆರ್ ನಗರ ತಾಲೂಕು. ನಿಮ್ಮೂರಲ್ಲಿ ಏನು ಸ್ಪೆಷಲ್ಲು? ಏನಿದೆ, ಏನಾದ್ರು ದೇವಸ್ಥಾನ ಇದೆಯಾ ಅಥವಾ ಏನಾದ್ರು ನೋಡೋದಕ್ಕೆ ಸ್ಥಳ ಇದೆಯಾ? ಗೊತ್ತಿಲ್ವಾ? ಓಕೆ, ನೀ ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ ಪುಟ? ಸರಿಯಾಗಿ ಇಟ್ಕೊಮ್ಮ, ಫೋನ್ ಇಟ್ಕೋ ಸರಿಯಾಗಿ. ಏನು ಹೇಳ್ತೀಯಾ, ಕತೆ ಹೇಳ್ತೀಯಾ?
3: ಹೌದು.
0: ಹ್ಞೂ, ಹೇಳು ಪುಟ.
3: ಶಿವ ಒಂದು ಊರಲ್ಲಿ ಶಿವಾಜಿ ಎಂಬ ರಾಜ ಇದ್ನಂತೆ. ಅವನು ಒಂದು ಕೋಟೆ ಇತ್ತಂತೆ. ಆ ಕೋಟೆಯಲ್ಲಿ ಹಲವಾರು ಜನ ವಾಸ ಮಾಡ್ತಿದ್ರಂತೆ. ಆಗ ಒಂದು ಅಲ್ಲಿ ಒಂದ್ ಮನೆ ಇತ್ತಂತೆ. ಆ ಮನೆಯಲ್ಲಿ ಒಬ್ರು ಬಡ ಮಹಿಳೆ ಇದ್ಲಂತೆ. ಅವಳಿಗೆ ಒಂದು ಪಾಪನು ಇತ್ತಂತೆ. ಅವಳು ದಿನ ಆ ಅಣ್ಣ ಬೇರೆ ಹಳ್ಳಿಗೆ ಹೋಗಿ ಮಾಡ್ತಾ ಇದ್ಲಂತೆ. ಹಂಗ ಒಂದ್ ದಿವಸ ಮಾಡುವಾಗ ಲೇಟ್ ಆಗುತ್ತಂತೆ. ಆಗ ಲೇಟ್ ಆದಾಗ ಅವಳು ಬತ್ತಳಂತೆ ಕೋಟೆ ತಕ್ಕೆ. ಆಗ ಕೋಟೆ ಬಾಗ್ಲು ಮುಚ್ಚಿಬಿಟ್ಟಿರ್ತದಂತೆ. ಆಗ ಕೋಟೆ ಕಾವಲುಗಾರನಿಗೆ ಕೇಳ್ತಾನಂತೆ, ನನ್ನ ಮಗು ಅಳ್ತಾ ಇರ್ತದೆ, ಹಾಲು ಕುಡಿಸ್ಬೇಕು ನಾನು, ಹೊಸಿ ಬಾಗ್ಲು ತೆಗಿ ಅಂತ ಕೇಳ್ತಾಳಂತೆ. ಆಗ ತೆಗಿಯಕ್ಕಾಗಲ್ಲ, ರಾಜ ನನಗೆ ಯಾರೇ ಬಾಗ್ಲು ತೆಗಿ ಅಂದ್ರೆ ತೆಗಿಬೇಡ ಅಂತ ಅಂದವರೆ, ಮತ್ತೆ ನಾನ್ ತೆಗಿಯಲ್ಲ ಅಂತ ಅಂತಾನೆ. ಆಗ ಇವಳು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಕಾವುಗಾರ ತೆಗಿಯಲ್ಲ. ಆಗ ಅನ್ಕೋಟೆ ಸುತ್ತ ನೋಡ್ಕೋಬೇಕಾಗ್ತಾಳೆ. ಆಗ ಒಂದು ಕಿಂಡಿ ಕಾಣಿಸ್ತದೆ. ಆಗ ಆ ಕಿಂಡಿಲಿ ಯಾರಿಗೂ ಕಾಣ್ದಂಗೆ ಮ್ಯಾಟ್ಗೆ ನುಗ್ಗಿಬಿಡ್ತಾಳೆ. ನುಗ್ಗಿ ಮಗು ಅಳ್ತಾ ಇರ್ತದೆ. ಆಗ ಹಾಲು ಕುಡಿಸ್ತಾಳೆ. ಇನ್ ಮಾರನೇ ದಿವಸಕ್ಕೆ ಕಾವಲುಗಾರ ನೋಡಿದಾಗ
0: ಕಾವಲುಗಾರ ನೋಡಿದಾಗ ಏನಾಯ್ತು? ಕಾವಲುಗಾರ ನೋಡಿದಾಗ
3: ಹೇಳ್ತಾನೆ. ಆಗ ರಾಜ ಅವಳನ್ನ ಕರೆಸ್ತಾನೆ. ಕರೆಸ್ದಾಗ ಯಾಕಮ್ಮ ನೀನು ಕೋಟೆ ಬಾಗ್ಲಿಲ್ದಾನೆ ಅದ ಹೆಂಗೋದೆ ಅಂತ ಕೇಳ್ತಾನೆ. ಅಲ್ಲಿ ಇವನು ನನ್ ಮಗು ಅಳ್ತಾ ಇರ್ತದೆ, ಅದಕ್ಕೆ ನಾನು ಹಾಲು ಕುಡ್ಸಕ್ಕೆ ಅಲ್ಲೊಂದು ಕಿಂಡಿ ಇತ್ತು, ಅಲ್ಲಿಂದ ಹೋಗಿ ನನ್ ಮಗುಗೆ ಹಾಲು ಕುಡಿಸ್ದೆ ಅಂತ ಅಂತಾನೆ. ಆಗ ಇವ್ರಿಗೆ ಹೆದರಿಕೆ ಆಯ್ತಾ ಇರ್ತದೆ, ಎಲ್ಲಿ ರಾಜ ನಂಗೆ ಶಿಕ್ಷೆ ಕೊಟ್ಬಿಟ್ಟನೋ ಅಂತ. ಆಗ ಇವ್ರಿಗೆ ಚಿನ್ನ ಆಮೇಲೆ ಸೀರೆ ರೇಷ್ಮೆ ಸೀರೆ ಎಲ್ಲ ಕೊಡ್ತಾನೆ.
0: ಹೌದಾ? ಯಾರು ಹೇಳ್ಕೊಟ್ರು ನಿಂಗೆ ಕತೆನ?
3: ಅಮ್ಮ.
0: ಅಮ್ಮ ಹೇಳ್ಕೊಟ್ರಾ? ನೀನು ಹೀಗೆ ಕತೆ ತುಂಬ ಕೇಳ್ತಿರ್ತೀಯ?
3: ಹೌದು.
0: ನಿನ್ನ ಫ್ರೆಂಡ್ಸ್ಗೂ ಎಲ್ಲ ಹೇಳ್ತಿರ್ತೀಯ? ಕತೆಯಿಂದ ನೀನೇನಾದ್ರು ತಿಳ್ಕೊಳ್ತೀಯ?
3: ಹೌದು.
0: ಹೌದಾ? ಗುಡ್, ತುಂಬ ಚೆನ್ನಾಗಿತ್ತು ಕತೆ. ಹೀಗೆ ನೀನು ಕತೆನೂ ಹೇಳು, ಹಾಗೇನೆ ಹಾಡು ಹೇಳು, ಹಾಂ, ಹೀಗೆ ಮುಂದುವರಿತಾ ಇರಲಿ, ಆಯಿತಾ? ಓಕೆ ಮಾ, ಬಾಯ್. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ ಸ್ನೇಹಿತರೆ. ನಮಸ್ತೆ, ಯಾರು ನಮಗೆ ಕರೆ ಮಾಡಿರೋದು?
4: ಗೌತಮಿ.
0: ಗೌತಮಿ, ಗೌತಮಿ ಎಲ್ಲಿಂದ ಕರೆ ಮಾಡಿರೋದು?
4: ನಂಜನಗೂಡಿಂದ.
0: ನಂಜನಗೂಡು. ನಂಜನಗೂಡಿನ ರಸಬಾಳೆ ಹಾಡು ಕೇಳಿದ್ಯಾ?
4: ಕೇಳಿದ್ದೀನಿ.
0: ಹಾಡಾಗ ಬರುತ್ತಾ? ಬರಲ್ವಾ? ಈಗ ಏನು ಹೇಳ್ತೀಯ ಹಾಗಾದ್ರೆ? ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ?
4: ಹಾಡು ಹೇಳ್ತೀನಿ.
0: ಯಾವ ಹಾಡು ಹೇಳ್ತೀಯಾ?
4: ನೂರು ನೂರು ನೂರು ನೂರು ಬದುಕೋದಾರಿ ನೂರು ನೂರು
0: ನೂರು ನೂರು ನೂರು. ಅದೇನು ಸಿನಿಮಾ ಹಾಡಾ? ಓ, ನಿಂಗೆ ಸಿನಿಮಾ ಹಾಡು ಬರುತ್ತಾ ಚೆನ್ನಾಗಿ? ಹಂಗಾದ್ರೆ ಹೇಳು ನೋಡೋಣ.
4: ನೂರು ನೂರು ನೂರು ನೂರು ಬದುಕೋದಾರಿ ನೂರು ಯಾರು ಯಾರು ಯಾರು ಯಾರು ಯಾರಿಗಾಗಿ ಯಾರು ನೂರು ನೂರು ಬದುಕೋದಾರಿ ನೂರು ಬಾಳೋ ಒಂದು ಸೋಲೋದಿಲ್ಲ ಕಲಿತೋ ನಂದು ಬಾಗೋ ತುಳಿಯೋದೊಂದು ಉಳಿಯೋದಿಲ್ಲ ಯಾರನ್ನಾರು ಬೆಳೆಸೋದು ಎಲ್ಲು ಗೊತ್ತು ಅನ್ನೋರಿಲ್ಲ ಯಾರು ಇಲ್ಲಿ ಮೊದಲೇನಲ್ಲ ಯಾರು ಯಾರು ಯಾರು ಭೂಮಿ ಮೇಲೆ ದೇವರು ಮೊದಲ ದೇವರಿಗಿಂತ ನಾವೇನು ಯಾರು ಯಾರು ಯಾರಿಗಾಗಿ ಇಲ್ಲ ನೂರು ನೂರು ನೂರು ನೂರು ನೂರು ನೂರು.
0: ಓ, ಸ್ನೇಹಿತರೆ ಅವರ ಕರೆ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀವಿ, ಯಾಕೆಂದರೆ ಮಧ್ಯದಲ್ಲಿ ಹಾಡು ಮುಗೀತು. ಪಾಪು, ನೀನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ, ಹಾಗೆಯೇ ನಿಮ್ಮ ಶಾಲೆಯ ಹಾಡುಗಳನ್ನು ಕಲ್ತ್ಕೋ, ಇನ್ನೂ ಚೆನ್ನಾಗಿರುತ್ತೆ. ಈಗ ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ ಸ್ನೇಹಿತರೆ ಯಾರ್ದು ಅಂತ. ನಮಸ್ತೆ, ಯಾರು?
5: ತಾನ್ವಿ.
0: ತಾನ್ವಿ. ಹಾಂ, ಎಲ್ಲಿಂದ?
5: ಮೈಸೂರಿಂದ.
0: ಮೈಸೂರಿಂದನಾ? ಮೈಸೂರಿಂದ ಏನು ಈಗ ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ? ಓ, ಅಮ್ಮ ಹೇಳ್ಕೊಡ್ತಿದಾರ? ಏನ್ ಹೇಳ್ಬೇಕು ಅಂತ?
5: ಅಜ್ಜಿ.
0: ಅಜ್ಜಿನಾ? ಹೇಳು ಪುಟ, ಏನ್ ಹೇಳ್ತೀಯ ಹೇಳು.
5: ನಮ್ಮ ದಾದ ಭಾಷೆಯು ನಿಮ್ಮ ದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ನದಿಯ ಗೀತೆ ಆಡಿರೈ ಕನ್ನಡದ ಬಾಂಧವಲ್ಲೇ ಕನ್ನಡದ ಚೆಲುವನ್ನು ಕೊಂಡಾಡಿದ ಇಷ್ಟವಾದರೆ ಇದು ಹಾರು ಸತ್ತಗೆ ಕಷ್ಟವಾಗಲೇದು, ಕಲ್ಲು ಸತ್ತಗೆ ಕವಿಯ ಕಂಡಗೆ ಮೋಹದತ್ತಗೆ ನಾಡಿನ ಕಗೆ ನೂಗಿಸಿ ಇದು ಜಗಿಸಿದ ಅಕ್ಕಗೆ ಆದಗ ದಾಸುವಾಗತ್ತವ ನೀವು ಬೆವು ನಾವು ಕನ್ನಡಿಗ ಒಬ್ಬನು ನಕ್ಕಗೆ ಇಷ್ಟವಾದಗೆ ಇದು ಆವಿಷ್ಟಕ್ಕಗೆ ಕಷ್ಟವಾದಗೆ ಇದು ಕೈ ಸಕ್ಕಗೆ ಅಷ್ಟ
0: ಅಷ್ಟೇನಾ ಕಲ್ಸಕ್ರೆ ತುಂಬ ಮುದ್ ಮುದ್ದಂಗೆ ಹಾಡ್ದೆ ಪುಟ. ನೀನು ಕೂಡ ಎಷ್ಟು ಹಾಡು ಬರುತ್ತೆ ನಿಂಗೆ? ಹೌದು ಇನ್ನೂ ಹಾಡು ಬರುತ್ತಾ ನಿಂಗೆ? ಹೌದಾ, ತುಂಬ ಹಾಡು ಹೇಳ್ತೀಯ ಹಾಗಾದ್ರೆ. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಾಡನ್ನು ಹೇಳ್ತಾ ಇರು, ಫೋನ್ ಮಾಡ್ತಿರು, ಕತೆನೂ ಹೇಳ್ತಿರು, ಓಕೆನಾ? ನಿನ್ನ ಫ್ರೆಂಡ್ಸ್ಗೂ ಹೇಳು ಹಾಡು ಹೇಳೋಕ್ಕೆ. ಓಕೆ ಪುಟ, ಬಾಯ್. ಸ್ನೇಹಿತರೆ, ನಮಗೆ ಹಲವಾರು ಮಕ್ಕಳು ದೂರವಾಣಿಯಲ್ಲಿ ಭಾಗವಹಿಸೋದಕ್ಕೆ ಬಹಳ ಇಷ್ಟವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಾಲ್ ಇದೆ, ನೋಡೋಣ ಯಾರು ಅಂತ. ನಮಸ್ತೆ ಆಕಾಶವಾಣಿ, ಯಾರು?
6: ತೇಜಸ್.
0: ತೇಜಸ್, ತೇಜಸ್ ಎಲ್ಲಿಂದ ಫೋನ್ ಮಾಡ್ತಾ ಇರೋದು?
6: ಮೈಸೂರು.
0: ಮೈಸೂರಲ್ಲ, ಮೈಸೂರಲ್ಲಿ ಎಲ್ಲಿದ್ದೀರಾ?
6: ಹೂಟಗಳ್ಳಿ.
0: ಹೂಟಗಳ್ಳಿಯಿಂದನಾ? ಓ ಗುಡ್. ಕತೆ ಹೇಳ್ತಿರೋ ಅಥವಾ ಹಾಡು ಹೇಳ್ತಿರೋ?
6: ಹಾಡು.
0: ಹಾಡು ಹೇಳ್ತೀರಾ, ಹೇಳಿಮ್ಮ.

0: ಕುಣಿದ ಆಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ, ಕಡಲಾಗಿದೆ ನೀರಿನ ಒಡಲು, ಬಾರಂತಿನವರೆಗೂ ನೀರಿನ ಮಡಿಲು, ತೆರೆ ತೆರೆಯಾಗಿ ಹರಿದಿದೆ ಉಣಲು, ಅಲೆಗಳ ಅಬ್ಬರ ತುಂಬಿದೆ ಮುಗಿಲು.
1: ವಾವ್, ಎಲ್ಲಿ ನಿಮ್ಮ ಇದರಲ್ಲಿ ಇದೆಯಾ ಅದು? ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಹೌದಾ, ಯಾರು ಬರ್ತಿರೋದು? ಗೊತ್ತಾಗಲಿಲ್ಲ. ವಾವ್, ಟೆಕ್ಸ್ಟ್ ಬುಕ್ ಅಲ್ಲಿರೋದನ್ನ ಇಷ್ಟು ಚೆನ್ನಾಗಿ ಕಲಿತು ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ಯಾ, ಬಹಳ ಬಹಳ ಖುಷಿ ಆಗ್ತಾ ಇದೆ ಕೇಳಿ ತೇಜಸ್. ಹೀಗೆ ತುಂಬ ಹಾಡನ್ನು ಹೇಳು, ಕಥೆನೂ ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡು. ಓಕೆನಾ? ಬಾಯ್.

0: ನಮಸ್ತೆ ಆಕಾಶವಾಣಿ, ಯಾರು?
1: ರಿತನ್ಯಾ.
0: ರಿತನ್ಯಾ? ಎಲ್ಲಿ ನಮ್ಮ ರಿತನ್ಯಾ?
1: ಮಂಡ್ಯ.
0: ಓ, ಮಂಡ್ಯದಿಂದ ಮಾಡ್ತಿರೋದ? ಸ್ವಲ್ಪ ನಿಮ್ಮ ರೇಡಿಯೋನ ಒಂಚೂರು ಪಕ್ಕಕ್ಕೆ ಇಡಕ್ಕೆ ಹೇಳ್ತೀಯಾ ಅಮ್ಮಂಗೆ? ಹ್ಮ್, ಎಕೋ ಆಗ್ತಾ ಇದೆ. ಹೇಳು ಪುಟ್ಟ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ?
1: ಹಾಡು.
0: ಹಾಡು? ಯಾವ ಹಾಡು ಹೇಳ್ತೀಯಾ?
1: ಮೊಲದ ಮರಿ.
0: ಮೊಲದ ಮರಿ? ಏನ್ ಮಾಡ್ತು ಮೊಲದ ಮರಿ ಅಂತ ಹೇಳ್ತೀಯಾ? ಹೇಳು ಚಿನ.
1: ನೋಟ ಉದ್ದ ಬಾಳ ದೊಡ್ಡ ಕಿವಿ ನಿನಗೆ ತಂದ ನಿತ್ಯ ಸಾಗು ಸೊಗಸೆ ನಿನ್ನ ಪುಟ್ಟ ಕಂದ.
0: ಅಷ್ಟೇನಾ? ಯಾಕೆ ಕಲೀಲಿಲ್ವಾ ನೀನು, ಅಥವಾ ಟೆನ್ಷನ್ ಆಗೋಯ್ತಾ? ಇನ್ನೊಂದ್ಸಲ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಇಷ್ಟೇ ಚೆನ್ನಾಗಿ ಹಾಡು ಹೇಳಬೇಕು, ಆಯ್ತಾ? ತುಂಬ ಚೆನ್ನಾಗಿ ಹಾಡು ಹೇಳಿದೆ ಪುಟ್ಟ, ಬಾಯ್. ನಮಸ್ತೆ ಆಕಾಶವಾಣಿ, ಯಾರು ಫೋನ್ ಮಾಡ್ತಿರೋದು? ಆದ್ಯಾ. ಆದ್ಯಾ ಎಲ್ಲಿಂದ ಮಾಡ್ತಿರೋದು? ವಿಜಯನಗರ್, ಮೈಸೂರು. ಓ ಪುಟ್ಟ, ಯಾವ ಕ್ಲಾಸ್ ಓದ್ತಾ ಇರೋದು ನೀನು? ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಈಗ ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ? ಹಾಡು ಹೇಳ್ತೀಯಾ? ಯಾವ ಹಾಡು ಹೇಳ್ತೀಯಾ? ಬೂಚಿ ಬಂದಿದೆ. ಗುಡ್, ಹೇಳು ಬಣ.
1: ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಣಿದು ಬಾಚಿಕೊಳ್ಳು ಕೃಷ್ಣಯ್ಯ. ಬೂಚಿ ಬಂದಿದೆ ರಂಗ ಮನೆಗೆ, ಚಾಚಿ ಕುಣಿದು ಬಾಚಿಕೊಳ್ಳು ಕೃಷ್ಣ.

ಮಾಡಿ ಒಯ್ಯುವುದಕ್ಕೆ ಲೋಕರನ್ನು ಎಳೆದುಕೊಂಡು ಕಾಪು ಮಾಡಿ ಒಯ್ಯುವುದಕ್ಕೆ.

ಪಾಚಿಕೊಳ್ಳು ಕೃಷ್ಣಯ್ಯ, ಮೂರು ಕಣ್ಣಿನ ಬೂಜಿಯೊಂದು ಊರೂರು ಸುತ್ತಿ ಬಂದು ದ್ವಾರದ ನೋಡು, ಪೌರರನ್ನು ಒಯ್ಯುವುದಕ್ಕೆ ದ್ವಾರದ ನೋಡು, ಪೌರರನ್ನು ಒಯ್ಯುವುದಕ್ಕೆ ಬೂಜಿ ಬಂದಿದೆ ರಂಗ, ಚಾಚಿ ಕುಡಿದು ಬಾಚಿಕೊಳ್ಳು ಕೃಷ್ಣಯ್ಯ.

ದೂರ ಸೆಳೆದು ಒಯ್ಯುವುದಕ್ಕೆ ಬೂಚಿ ಬಂದಿದ್ದೆ.

0: ಕರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ ಎಳೆದುಕೊಂಡು ಪುರಂದರ ವಿಠಲಗೆ ಒಪ್ಪಿಸಲಿಕ್ಕೆ ಬೂಚಿ ಬಂದ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಬೂಚಿ ಬಂದೆ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ
1: ಈಗ ನೀನು ಏನು ಕುಡಿದು ಪಾಚಿ ಕೊಳ್ತೀಯಾ? ತಿಂಡಿ ತಿಂತಿದ್ಯಾ? ಗುಡ್ ಗುಡ್, ತುಂಬ ಚೆನ್ನಾಗಿ ಹೇಳಿದೆ ಪುರಂದರದಾಸರ ರಚನೆ. ನಿಮಗೆ ತುಂಬ ಎಲ್ಲ ದಾಸರ ಪದಗಳು, ಕೀರ್ತನೆಗಳು, ಹಾಡುಗಳೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ಈಗ್ಲೇ? ಗುಡ್ ಗುಡ್. ಆದ್ಯಾ ಹೀಗೆ ಕಲಿತಾ ಇರು, ಕತೆನೂ ಹೇಳ್ತಾ ಇರು. ಥ್ಯಾಂಕ್ ಯು ಅಮ್ಮ ಫೋನ್ ಮಾಡಿದ್ದಕ್ಕೆ, ತುಂಬ ಥ್ಯಾಂಕ್ಸ್, ಬಾಯ್. ಸ್ನೇಹಿತರೆ, ಇವಿಷ್ಟು ನಾವು ನಮ್ಮ ಚಿಕ್ಕ ಮಕ್ಕಳೊಂದಿಗೆ ಬೆರೆತು ಆಡಿದಂತಹ ಈ ಹಾಡು ಹೇಳ್ತೀಯೋ ಕತೆ ಹೇಳ್ತೀಯೋ ಕಾರ್ಯಕ್ರಮ, ಎಲ್ಲ ಮಕ್ಕಳು ಬಹಳ ಖುಷಿಯಿಂದ ನಮ್ಮ ಜೊತೆ ಭಾಗವಹಿಸಿದ್ರು. ಎಲ್ಲ ಮಕ್ಕಳಿಗೂ ಧನ್ಯವಾದ. ಅವರನ್ನು ಪ್ರೋತ್ಸಾಹಿಸಿದ ಪೋಷಕರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ. ಕೇಳಿಗಳೇ, ಕೇಳಿಗಿಳಿಗಳೇ, ಕಾರ್ಯಕ್ರಮ ಕೇಳಿದಿರಿ.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ ಗಮನಿಸಿ, ಮಧ್ಯಾಹ್ನ 2:40 ನಕ್ಷತ್ರ ಲೋಕ ಚಲನಚಿತ್ರ ನಿರ್ದೇಶಕ ಹಾಗೂ ಬರಹಗಾರ ಪ್ರಕಾಶ್ ರಾಜ್ ಮೇಹು ಅವರ ಸಂದರ್ಶನದ ಮರು ಪ್ರಸಾರವಿದೆ. ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಅದಲ್ಲದೆ ಮಗುನ ದತ್ತು ತಗೊಂಡ ತಾಯಿನೂ ಸಹ ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ,
0: ಹೌದು,
1: ಅಲ್ಲಿಂದ 12 ವಾರಗಳ ಕಾಲ ರಜೆಯನ್ನ, ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡಬೇಕಾಗಿ ಬರುತ್ತೆ.
0: ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ನಮ್ಮ ಸ್ಟುಡಿಯೋ ಸಮಯ 10:30:03. ಮಕ್ಕಳ ಮಂಟಪ ಶಿಶುಗೀತೆಗಳ ಕಾರ್ಯಕ್ರಮ ಚುಂಡರ ಚಿಲುಪಿಲೆ, ಪ್ರಸ್ತುತಿ ಬಿಜಿ ಕವಿತಾ.
3: ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಬಿಜಿ ಕವಿತಾ.
4: ಪ್ರೀತಿಯ ಮಕ್ಕಳೇ, ಇಂದಿನ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ, ಇರುವೆ ಒಂದ್ಸರ್ತಿ ತಿರುಗಾಡ್ಕೊಂಡು ಬರೋಣ ಅಂತ ಹೋಗಿತ್ತಂತೆ. ಈ ಇರುವೆ ಎಲ್ಲೆಲ್ಲಿ ಸುತ್ತಿ ಬಂತು ಅಂತ ಮತ್ತೊಂದು ಇರುವೆ ಕುತೂಹಲದಿಂದ ಕೇಳಿದಾಗ ತಿರುಗಾಡ್ಕೊಂಡು ಬಂದಿದ್ದ ಇರುವೆ ಏನು ಹೇಳ್ತು ಗೊತ್ತಾ? ನೀವೇ ಕೇಳಿ.

0: ಅಮ್ಮ ಮುಚ್ಚಿಟ್ಟಿದ್ದ ಚಕ್ಲಿ ಎಲ್ಲಿ ಹೋಯ್ತು? ನೀವು ನೋಡಿದ್ರ ಪುಟಾಣಿಗಳೇ, ತಿಂಡಿ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಕೇಳ್ತಾ ಬುದ್ಧಿವಂತ ಅಮ್ಮ ಈ ನಮ್ಮ ಮುದ್ದು ಪಾಪಗಳಿಗೆ ಲೆಕ್ಕವನ್ನ ಯಾವ ರೀತಿ ಹೇಳ್ಕೊಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣವಾ?
1: ನನ್ ಮುದ್ದು ಪುಟಾಣಿ ಯಾರು?
2: ನಾನು.
1: ನನ್ ಬಂಗಾರದ ಕಂದ ಯಾರು?
2: ನಾನು.
1: ಈ ಟಬ್ದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದು ಯಾರಪ್ಪ?
2: ನಾನೇನಲ್ಲಪ್ಪ.
1: ಏಯ್, ನಿಜ ಹೇಳು.
2: ನಾನೇನು ಎರಡೆರಡು ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗೆಯೋದು.
1: ಓಹೋ, ಹಾಗಾ? ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.

ನಮ್ಮ ಪುಟ್ಟು ಪಾಪಗಳು ಹೋಗುವ ಸ್ಕೂಲು, ಆ ಸ್ಕೂಲ್ ಮಿಸ್ಸು ಎಲ್ಲ ಎಷ್ಟು ಚೆನ್ನಾಗೊತ್ತಾ ಚಿನ್ನಾರಿಗಳೇ? ಏನಂದ್ರೆ ನೀವು ಗೊತ್ತಿಲ್ಲ ಅಂದ್ರ? ಹಾಗಾದ್ರೆ ಬನ್ನಿ, ನಮ್ಮ ಪುಟ್ಟು ಪಾಪಗಳು ಎಷ್ಟು ಆಸೆಯಿಂದ ತಯಾರಾಗಿ ಶಾಲೆಗೆ ಹೋಗ್ತಾ ಇದ್ರು ಅಂತ ಈ ಗೀತೆಯಲ್ಲಿ ಕೇಳೋಣ.

ಚಿನಾರಿಗಳೇ, ನಿಮ್ಮ ಗೆಳೆಯರು ಅಂಕಿಯನ್ನ ಹೇಗೆ ಕಲ್ತರು ಅಂತ ಗೊತ್ತಾ? ಗೊತ್ತಿಲ್ವಾ? ಈ ಗೀತೆಯನ್ನು ಕೇಳಿದ್ರೆ ನಿಮಗೇ ಗೊತ್ತಾಗತ್ತೆ 1-10 ಅಂಕಿಯನ್ನು ಹೇಗೆ ಕಲ್ತರು ಅಂತ.

ಒಂದು ಎಲ್ಲಕ್ಕಿಂತ ಮೊದಲು ಬರುತ್ತೆ ಅಲ್ವೇನೋ, ಆಮೇಲೆ ಎರಡು ಮೂರು ನಾಲ್ಕು ಐದು ಸರಿಯೇನೋ, ಹೇಳ ಈಗ ಒಟ್ಟಾಗಿ ಮತ್ತೆ ಕಲ್ತಿದ್ದೆಲ್ಲಾನು ಒಂದು ಎರಡು.

ಕದು 6 7 8 9 10 ಈಗ ಎಲ್ಲ ಕೇಳು 1 2

ಚಿನ್ನರಿಗಳೇ, ನಿಮ್ಮಂತ ಒಂದು ಮುದ್ದು ಪಾಪ ತನ್ನ ಅಮ್ಮನ್ನ ತಿನ್ನೋದಿಕ್ಕೆ ಕೊಡುವಂತ ಎಷ್ಟು ಮುದ್ದಾ ಕೇಳತ್ತೆ ಗೊತ್ತಾ? ಉಂಡೆ, ಚಕ್ಲಿ, ಬೆಣ್ಣೆ ಎಲ್ಲ ಕೊಡುವಂತ ಹೇಗೆ ತನ್ನ ಅಮ್ಮಂಗೆ ಬೆಣ್ಣೆ ಹಚ್ತಾ ಹಚ್ತಾ ಕೇಳ್ತಾ ಇತ್ತು ಅಂದ್ರೆ ಬನ್ನಿ ಮತ್ತೆ ಈ ಗೀತೆನ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ.

0: ಇವತ್ತು ಪ್ರಸಾರ ಆದ ಶಿಶುಗೀತೆಗಳು ನಿಮಗೆಲ್ಲ ಇಷ್ಟ ಆಯ್ತಾ ಪುಟಾಣಿಗಳೇ? ಸರಿ, ಹಾಗಾದರೆ ಮತ್ತೆ ಮುಂದಿನ ತಿಂಗಳು ಕಡೆ ಭಾನುವಾರ ಬೆಳಿಗ್ಗೆ 10:30 ಮತ್ತಷ್ಟು ಶಿಶುಗೀತೆಗಳ ಜೊತೆಗೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಬರ್ತೀನಿ. ನೀವು ಬರ್ತೀರಾ ಅಲ್ಲ? ಅಲ್ಲಿವರೆಗೂ ಟಾಟಾ, ಬಾ ಬಾಯ್.
1: ಇದುವರೆಗೂ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಬಿಜಿ ಕವಿತಾ. ಇದು ಇಂದಿನ ಮಕ್ಕಳ ಮಂಟಪ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆತ್ಮೀಯ ಕೇಳುಗರೆ, ಜೂನ್ 1 ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವ ವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ನಾವು ಫಾರೆಸ್ಟ್ ಸರ್ವಿಸ್ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಇಟ್ಸ್ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಏನು ಮಾಡ್ತಾರೆ, ಇವರು ಯು ಪಿ ಎಸ್ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡೋಕ್ಕೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ.
3: ಕೇಳಿ, ಜೂನ್ 1 ತಾರೀಖು ಸೋಮವಾರ ರಾತ್ರಿ 8 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

0: ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:00 ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ಬೆಳಗಲಿ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು

ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕೀ ಬಾತ್ ಪ್ರಸಾರವಾಗಲಿದೆ. ನಂತರ ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮದ ಕನ್ನಡ ಅನುವಾದ ಪ್ರಸಾರವಾಗಲಿದೆ.

0: ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನ ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು. ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು, ಏನು ಯೋಚಿಸಿದ್ದೀರಿ, ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, 1 ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್

0: ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
0: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು. ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಾಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನೂ ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳಬಯಸುತ್ತೀರಿ?
2: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
0: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು, ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡ. ಅಂದಹಾಗೆ ಲಂಗ್ಡ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ, ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನೂ ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ ಎಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್.

ಗಿರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು

0: ಸ್ನೇಹಿತರೇ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದರು. ಈಕೆಯ ದೇಶಭಕ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ ಒಂದು ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

ಕೇಳಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾಗಡಿಯಾರವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೆನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂಥ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಆಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದ್ವೆ ಆದ ನಂತರ ಮೇಡಮ್.
0: ಓಹೋ.
1: ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು, ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವು ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಕಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳಿದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು, ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ್ ಹೋಗುವಾಗ ಅವನು ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನು ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಲಿಸ್ಬಿಟ್ಟ 6 ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನು ನಿಲ್ಲಿಸ್ದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ, ಅವ್ರಿಗೆ ಹೇಳ್ದೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದ್ರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರು ಮನ್ಸು ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮತ್ತೆ 6 ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರುವಾಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ಗೆ ಎಲ್ಲೋ ಒಂಥರ ಕುತೂಹಲ ಬಂತು. ಓ, ಇದೇನೋ ಇದೆ, ಇದ್ರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗೋ ಅಂಥದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ಕೆ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೇನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅದು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೇನಂತ ಇತ್ತು, ಅವ್ನು ನುಡಿಸಿದ್ದೇನಾದ್ರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ಮನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ, ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪಾಗಿ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ ಅಯ್ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂದು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರೂ ಹಾರ್ಮೋನಿಯಂ ಕಲಿಬೋದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ಕೆ ಶುರು ಮಾಡ್ತಿರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬೋದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನೂ ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ, ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು. ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿ. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು, ಅತ್ತೆ ಇದ್ರು, ಯಜಮಾನ್ರು ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
0: ಈ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ಕೆ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
1: ಓ ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಿನೂ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ.
0: ಆಮೇಲೆ ನೀವು ನಿಮ್ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಗಿಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗು ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನ್ ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯನೂ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಅಮ್ಮ ದಿನಾಲು ಅದನ್ನೇನೆ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರು ಆಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಆವಾಗ ಅದಕ್ಕೆ ಸರಿಯಾಗಿ ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೆನೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನ್ಗೆ ನನ್ನ ವಾಯ್ಸ್ ಅಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯ್ತು. ಮೇಡಮ್ ಹೇಳೋರು ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದ್ ಅನ್ಸುತ್ತೆ, ನಾವೇನೋ ಒಂದ್ ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ. ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗುತ್ತೆ, ಪ್ಲಸ್ ನೀವು ಹಾಡುವಂತ ಯಾವುದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
0: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯಾವಾಗ?
1: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮಂತ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವಿಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ, ಶಾಖೆಯನ್ನ ಕ್ಲೋಸ್ ಮಾಡ್ತಿದ್ದೀವಿ, ನೀವ್ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನು ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲೆ ಇದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನ್ಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಇಲ್ಲ ಅಂತ ಹೇಳ್ಬಿಟ್ಟು, ಪರಿಚಯದಲ್ಲಿ ಇದ್ದವ್ರನ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
0: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರೂ ಬೇರೆ ಅವ್ರ ಸಹಕಾರ ತಗೊಂತಿದ್ರ?
1: ಸಹಕಾರ ಅಂದ್ರೆ ಮೇಡಮ್ ಜೊತೆಲಿ ನಾನು ಟಚ್ ಅಲ್ಲೇ ಇದ್ದೆ, ನೀವೇ ಅವರು ಹೇಳ್ತಾ ಇದ್ರು ಏನೇನೇ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು. ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು. ಅವರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದ್ರು ತುಂಬಾ ಕೇಳೋರು. ಮತ್ತೆ ಮಕ್ಕಳನ್ನು ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
0: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳೋದರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ, ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡ್ಕೊಡಿ.
1: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮ್ ಅಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ. ನನ್ಗೇನೂ ಗೊತ್ತಿಲ್ಲ, ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನು ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರೂ ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರು ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ, ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳು ಇಬ್ರು, ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನು ಹೋಗ್ಲಿಲ್ಲ. ಇಲ್ಲು ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ

0: ಸಿಗ್ಬೋದಾ ಅಂದ, ಖಂಡಿತ ಇದೆ ಮೇಡಮ್, ಬನ್ನಿ ತೊಗೊಂಡು ಹೋಗಿ ಅಂದರು. ಸರಿ, ಅವ್ರ ಹತ್ರ ತೊಗೊಂಡು ಬಂದೆ. ಬಂದು ಮನೇಲಿ ಇಟ್ಟಿದ್ದಾನೆ, ಅವನು ಅದನ್ನು ಮುಟ್ಟಿಲ್ಲ, ಅವನು ಏನು ಮಾಡಿಲ್ಲ, ಅವನಿಗೇನೋ ಮೂಡಿಲ್ವಾ ಅಂತ. ಅದಕ್ಕೆ ಯಾಕೆ ಇದು ವಾದ್ಯ, ಏನಿರ್ಬೋದು ಅಂತ ಹೇಳಿಬಿಟ್ಟು ನಾನು ತೆಗೆದ್ಬಿಟ್ಟು ನೋಡಿದೆ. ಸುಮ್ಮನೆ ಸರಿಗಮ ಪದನಿಸ, ನನಗೆ ಹಾರ್ಮೋನಿಯಂ ಬರೋದ್ರಿಂದ ಅದರಲ್ಲಿ ಸುಮ್ಮನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದು ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನು ನುಡಿಸ್ಬೋದು ಇದರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ ಆನ್ಲೈನ್, ಅದರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲ ಥರದಲ್ಲೂ ಈಗಾಗಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲನೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನು ನುಡಿಸ್ತಾ ಇದ್ದೀನಲ್ಲ, ಏನಾದರೂ ಮಾಡಬೇಕು ಅಂತ. ನವರಾತ್ರಿ ಟೈಮ್ ಆಗಿತ್ತು ಆವಾಗ. ನವರಾತ್ರಿ ಸಮಯದಲ್ಲಿ ನಾನೇನು ಮಾಡಿದೆ, ಈ ವಾದ್ಯವನ್ನು ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನ ನುಡಿಸಿದೆ. ಫಸ್ಟ್ ಟೈಮ್ ನುಡಿಸಿದ್ದೆ ಅದೇ ಹಾಡು. ನಾನು ಮನೆಯಲ್ಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದೆ, ಚೆನ್ನಾಗಿ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೂ ನನಗೆ ಹಾಕಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾ ಖುಷಿಪಟ್ರು, ಇವು ಹೊಸ ವಾದ್ಯ ಏನಿರಿದು, ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು. ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡಿಸ್ಲಿಕ್ಕೆ ಶುರು ಮಾಡಿ.
1: ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ. ಒಂಚೂರು ನುಡಿಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ, ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೆಯ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗಿ ನೋಡಿಸ್ತೀರ.
1: ಒಂಥರ
0: ಇದ್ ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡಿಸುವಾಗ ನಾನ್ ನೋಡ್ತಾ ಇರೋ ಹಾಗೆನೆ ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ದೀರಾ, ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ. ಕಂಡ್ಕೊಂಡಾಗ ಓ ಇದು ಹೀಗಿದೆ, ಕೈಯಲ್ಲಿ ನುಡಿಸ್ತೀನಿ ನನ್ನ ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪ್ ಅನ್ನು ಕೊಟ್ಟಿದ್ದಾರೆ. ಪೈಪ್ ಅನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮ್ ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸೆ ಅಂತ ತಗೊಳ್ಳಿ, ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನು ಶುರು ಮಾಡಿದೀನಿ ಅಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದೇ ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು. ಆದ್ಯ ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನೋ ಬಂತಲ್ಲ ಸೌಂಡು ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡ್ ನುಡಿಸ್ಬೋದು ಅಂತ ಕಂಡ್ಕೊಂಡೆ ನಾನು.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ?
1: ಖಂಡಿತ.
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದಿರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದಿರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದ್ರೆ ಹಾಡಿಗೆಲ್ಲ ಸಂಯೋಜನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನ್ಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನ್ಗೆ ಸ್ನೇಹಿತರು ತುಂಬಾ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನ ಮೊದಲಿಗೆ ಹಾಡಿದ್ದೆ. ಇವಾಗ ಅದು ನೆನಪನು ಇಲ್ಲ, ಟ್ಯೂನೇ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡ್ಬೇಕಿದನ್ನ ಅಂತ ಹೇಳಿ ಹಾಡ್ಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡ್ಬೇಕು, ಇಲ್ಲೇನೆ ನಾವು ಇದನ್ನ ನೀವೇ ಸಂಯೋಜನೆ ಮಾಡ್ಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವು ಹೇಗ್ ಮಾಡೋದು ಅಂತ ಮಾಡಿದೆ ನಾನು. ತುಂಬಾ ಇಷ್ಟಪಟ್ರು ಅವರೆಲ್ಲ, ಹಾಗೆ ತುಂಬಾ ಜನರದು ನನಗೆ ಸ್ನೇಹಿತರಾದ್ರು. ಆಮೇಲೆ ಕೃಷ್ಣ ಹುನಗುಂದ್ ಸರ್ ಅಂತ, ಅವರು ತುಂಬಾ ಸಾಹಿತ್ಯಗಳನ್ನ ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬಾ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಹೌದು, ಸಾಹಿತ್ಯ ಅವ್ರದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವಿನ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ?
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರೂ ಮನ್ಸು ಮಾಡ್ಬೇಕು. ಒಬ್ಬರ ರಚನೆ ನಾನು ತಗೊಂಡು ನಾನ್ ಸಂಗೀತ ಸಂಯೋಜನೆ ಮಾಡಿಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ ರೆಡಿ ಇರ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲೇ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದ ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ. ನನಗೆ ಹೊಸತು ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತು ನನಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮೇಡಮ್. ಖಂಡಿತ
0: ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೆ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟ ಪಟ್ಟವರು ಇದ್ದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದ್ದಾರೆ, ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
1: ತುಂಬಾ ಧನ್ಯವಾದ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು ನನ್ನ ಸಂದರ್ಶನ ಮಾಡಿದ್ದಕ್ಕೆ, ನನಗೂ ಒಂದಿದು ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.

ಇದುವರೆಗೂ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ ಮಾಡಿಕೊಂಡಿರಿ. ಸಂದರ್ಶಿಸಿದವರು ಕೆಎಲ್ ರಾಜೇಶ್ವರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಹೆಸರು ಬೇಕೇ?
0: ತಾಯಿ ಸ್ತ್ರೀರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೇ?
2: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35:32 ಇನ್ನು ಮುಂದೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯದಾಸರ ರಚನೆ ಭಕುತ ಜನ ಮುಂದೆ ನೀನವರ ಹಿಂದೆ.

ಈ ಗೀತೆಯನ್ನು ಹಾಡಿದವರು ನಾಗರಾಜರಾವ್ ಹವಾಲ್ದಾರ್. ಇನ್ನು ಮುಂದೆ ವೇಣುಗೋಪಾಲ ವಿಠಲರ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೆ, ಹಾಡಿದ್ದಾರೆ ಆರ್ ಕೆ ಶ್ರೀಕಂಠನ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:46:18. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಮುದ್ದಪ್ಪ ಮತ್ತು ಸಂಗಡಿಗರಿಂದ ಭಾಗವಂತಿಕೆ ಮೇಳದ ಹಾಡು ಶ್ರೀಕೃಷ್ಣ ಲೀಲೆ.
1: ಶ್ರೀಮನ್ನಾರಾಯಣ ಶ್ರೀರಾಮ ರಾಮ ಕೃಷ್ಣ ಗೋವಿಂದ ಗೋವಿಂದ.

ಇದುವರೆಗೂ ಸಿಎಸ್ ಮುದ್ದಪ್ಪ ಮತ್ತು ಸಂಗಡಿಗರಿಂದ ಕೃಷ್ಣಲೀಲೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6 ಒಂದು ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಎಂದು ಈ 8 ರಸ್ತೆ ಕಾರಿಡಾರ್ಗಳೆಂದರೆ ಮೊಟ್ಟಮೊದಲನೆಯದಾಗಿ ಎ ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ, ಇದರಿಂದ ಶೇಕಡ 50% ಸಮಯದ ಉಳಿತಾಯವಾಗುತ್ತದೆ. ಬಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು ನಿರ್ಮಿಸಿ ವರ್ತುಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಈ ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್ ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ ವರ್ತುಲ ರಸ್ತೆಯ ನಿರ್ಮಾಣ. ಜಿ ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು 4 ಕಿರುದಾರಿಗಳ ಅಯೋಧ್ಯೆಯ ವರ್ತುಲ ರಸ್ತೆಯ ನಿರ್ಮಾಣ. ಮತ್ತು 8ನೇದಾಗಿ 8 ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕಾರಿಡಾರ್ನ್ನು ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು 2ನೇದಾಗಿ ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. 3ನೆಯದಾಗಿ ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಲು ವಿಶ್ವದ ಅತಿ ಎತ್ತರದ ಲಡಾಖ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. 4ನೆಯದಾಗಿ ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ ಎ ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ, ಬಿ ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ, ಸಿ ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಂ ಜಾರ್ಗರ್ ರೈಲು ಮಾರ್ಗ, ಡಿ ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮಹಿಸಾನಿ ರೈಲು ಮಾರ್ಗ, ಇ ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ, ಎಫ್ ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರಾ ಚಾಕುಲಿಯಾ ರೈಲು ಮಾರ್ಗ, ಜಿ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ, ಮತ್ತು ಹೆಚ್ ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ ವಿಕ್ರಮಶಿಲಾ ಕಟಾರಿಯಾ ರೈಲು ಮಾರ್ಗ. ಕೃಷಿ ಉತ್ಪನ್ನಗಳು, ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂಥ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2,869.65 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ, ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1,549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ, ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1,413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಧನ್ಯವಾದಗಳು.
1: ಪ್ರಗತಿಪಥ ಸರಣಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡಿದವರು ನಿವೃತ್ತ ಅಧಿಕಾರಿ ಶರಚಂದ್ರ ರಾನಡೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ: ಮನ್ ಕಿ ಬಾತ್ನ 4ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು 1,000ರ ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400 ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ

0: गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए। मैं आईसेक का भी जिक्र करना चाहूंगा। यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है। साथियों, अपनी हॉबी के लिए समय निकालना और लगातार कुछ नया सीखते रहना बहुत जरूरी है।
1: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಟ್ರಸ್ಟಿ ಅಂಡ್ volunteer in the Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily four types of activities. One we do is to do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. The
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತ್ರಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ, ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾ ಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನಗರದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ.

ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೆ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 6 ಲಕ್ಷ ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಜಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:17 ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ ಹರಿಣಾಕ್ಷಿ ಜಿಎಸ್ ಅವರ ಧ್ವನಿಯಲ್ಲಿ. ಮೊದಲಿಗೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:31. ಇನ್ನು ಮುಂದೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ, ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ನೀವು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480885823. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9480885853 9480885823. ಕಾರ್ಯಕ್ರಮದ ಮೊದಲನೆಯದಾಗಿ ಕೇಳಿ ಗಣೇಶ ಮಹಿಮೆ ಚಿತ್ರದ ಗೀತೆ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ಎಸ್ ವಿಶ್ವನಾಥನ್, ಹಾಡಿದ್ದಾರೆ ಮೈಸೂರು ಪ್ರಭಾ.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಕಾರ್ಯಕ್ರಮಕ್ಕೆ ಮೊದಲನೆಯ ಸಂದೇಶ ಕಳಿಸಿದ್ದಾರೆ ದಾವಣಗೆರೆ ಸರಸ್ವತಿ ನಗರದಿಂದ ವರ್ಷಾ, ಗಣೇಶ್, ರಕ್ಷಿತ್ ಹಾಗೂ ಸಾವಿತ್ರಿ ಉಮೇಶ್. ಇವರ ಕೋರಿಕೆಯ ಗೀತೆ ಕೆಂಪು ಸೂರ್ಯ ಚಿತ್ರದ್ದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಬೀಗರ ಪಾಂಡ್ಯ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಹೂಟಗಳಿಯಿಂದ ಪುಷ್ಪ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಮೇಶ್ ನಾಯ್ಡು, ಹಾಡಿದ್ದಾರೆ ಪಿ ಸುಶೀಲಾ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ರವರ ಧ್ವನಿಯಲ್ಲಿ ಬೆಸುಗೆ ಚಿತ್ರದ ಗೀತೆ. ಇದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಎನ್ಆರ್ ಮೊಹಲಾದಿಂದ ವಿಜಯ ನಾಗೇಂದ್ರ, ತೇಜು, ಬಿಂದು, ಶ್ರೇಯ, ಪ್ರೇಮ, ಭಾಗ್ಯಮ್ಮ, ಶಾರದಮ್ಮ, ವೇಣು, ಶೋಭಾ ಹಾಗೂ ನಾಗರಾಜ್. ಸಾಹಿತ್ಯ ಗೀತಪ್ರಿಯರವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ಆತ್ಮೀಯ ರೈತ ಬಾಂಧವರೇ, ಇದೇ ಬುಧವಾರ ಜೂನ್ 3ನೇ ತಾರೀಕು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಆರಾಧನೆ ಚಿತ್ರದ ಗೀತೆ. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್, ರವಿಕುಮಾರ್, ಪವಿತ್ರ ಹಾಗೂ ಮನೆಯವರು. ಆರ್ಎನ್ ಜಯಗೋಪಾಲ್ ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕುಮಾರ್, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಅಥಣಿಯಿಂದ ಶ್ರೀಶೈಲ, ಗುಂಡ್ಲುಪೇಟೆಯಿಂದ ನಿಮಿಷಾಂಬ, ಮರಸೆ ಗ್ರಾಮದಿಂದ ಬಂಗಾರಮ್ಮ, ಬೆಂಗಳೂರಿನಿಂದ ರಮೇಶ್, ನಂಜನಗೂಡಿನಿಂದ ತ್ರಿವೇಣಿ, ಮೈಸೂರಿನ ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಕೆಆರ್ ನಗರದಿಂದ ನೇತ್ರಾವತಿ ಹಾಗೂ ಹಲವಾರು ಕೇಳುಗರು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೇ, ಈ ಕಾರ್ಯಕ್ರಮದಲ್ಲಿ ಮೊದಲು ಬಂದ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳಲಾಯಿತು. ಇಂದು ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶವನ್ನು ಕಳುಹಿಸಿ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 30ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಭಾರತೀಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸದಾ ವಿಶೇಷ ಆಕರ್ಷಣೆಯಿದ್ದು ಇಂದು ಕೂಡ ಜನಪ್ರಿಯತೆ ಗಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಪಂಚಾಂಗವಿರಲಿ ಅಥವಾ ಹಬ್ಬ ಹರಿದಿನವಿರಲಿ, ಇವುಗಳ ಎಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ಪ್ರತಿ ಪೀಳಿಗೆಯಲ್ಲಿ ಖಗೋಳಶಾಸ್ತ್ರ ಕುತೂಹಲ ಹುಟ್ಟುಹಾಕಿದೆ. ಯುವಜನರಲ್ಲಿ ಇದರ ಬಗ್ಗೆ ಉತ್ಸಾಹ ಕಂಡುಬರುತ್ತಿದ್ದು ಖಗೋಳ ವಿಜ್ಞಾನ ಕ್ಲಬ್ಗಳು ಜನಪ್ರಿಯವಾಗುತ್ತಿವೆ ಎಂದು ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮನದಾಳದ ಮಾತಿನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಲ್ ಮಂಡಲ್ ಹೆಸರಿನ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ನಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಸ್ಥಾಪಿಸಿದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿಯವರು ಈ ಕ್ರೀಡಾಪಟುಗಳ ಶ್ರಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಬೇಸಿಗೆಯನ್ನು ಎದುರಿಸಲು ನೀರು, ಮಜ್ಜಿಗೆ ಸೇರಿದಂತೆ ದೇಶೀಯ ಪಾನೀಯಗಳನ್ನು ಸೇವಿಸಬೇಕು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಮಾವು ಕೃಷಿಕರು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ಇರುವ ಪ್ರಾದೇಶಿಕ ಮಾವಿನ ತಳಿಗಳ ವಿಶೇಷತೆಗಳನ್ನು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ಮಾಡಿರುವ ಪ್ರಸ್ತಾಪದ ಕುರಿತಂತೆ ಸಂಸ್ಥೆಯ ಟ್ರಸ್ಟಿ ಕೀರ್ತಿ ಕಿರಣ್ ತಮ್ಮ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾರೆ.
1: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರೋನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ, ಅದರ ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೇ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲವುದನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ವರ್ಷಗಳ ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದೊಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
0: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು, ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ October 31 ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ದಿನಗಳ ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 HP ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ 100 ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್ ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ನಿಮಿಷಗಳ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನತಿಟ್ಟಿನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು July 20 ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಮೈಸೂರು FM 100.6, ಸಮಯ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು.
6: ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು
2: ನಕ್ಷತ್ರ ಲೋಕ.

0: ಬರಹಗಾರರಾಗಿ, ಜೊತೆಗೆ ಕನ್ನಡ ಚಿತ್ರರಂಗದ ಹಲವು ವಿಭಾಗಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದಾರೆ, ಹಲವು ದೊಡ್ಡ ದೊಡ್ಡ ಹಿಟ್ ಚಿತ್ರಗಳಲ್ಲಿ ಕೆಲಸ ಮಾಡಿರತಕ್ಕಂಥ ನಮ್ಮ ಹಳೆ ಮೈಸೂರು ಭಾಗ ಚಾಮರಾಜನಗರ ಜಿಲ್ಲೆಯ ಮೇಗಲಹುಂಡಿ ಗ್ರಾಮದ ಪ್ರಕಾಶ್ ರಾಜ್ ಮೇಗಲಹುಂಡಿ ಇವತ್ತು ನಮ್ಮ ನಕ್ಷತ್ರ ಲೋಕದ ಅತಿಥಿಯಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಅವರ ಒಂದಷ್ಟು ಅನುಭವಗಳನ್ನು, ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕುತೂಹಲಕಾರಿ ವಿಶೇಷ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಧನ್ಯವಾದಗಳು
0: ಸರ್. ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟೂರು?
1: ನಮ್ಮ ಹುಟ್ಟೂರು ಮೇಹು. ಮೇಹು ಅಂದರೆ ಮೇಗಲಹುಂಡಿ, ಚಾಮರಾಜನಗರ ಜಿಲ್ಲೆಯ ಅದೇ ತಾಲೂಕಿನ ಬೆಂಡ್ರವಾಡಿ ಎನ್ನುವ ಊರಿನ ಪಕ್ಕದಲ್ಲಿರುವ ಒಂದು ಕುಗ್ರಾಮ. ಇಲ್ಲಿ ನಾನು ಹುಟ್ಟಿ ಮತ್ತು ಹೈಸ್ಕೂಲ್ ತನಕ, ನನ್ನ ಬಾಲ್ಯದ 13-14 ವರ್ಷಗಳ ತನಕ ನಾನು ಮೇಗಲಹುಂಡಿಯಲ್ಲೇ ಬೆಳೆದೆ. ಅದಾದಮೇಲೆ ನಾನು ಮೈಸೂರಿಗೆ ಬಂದೆ, ಮೈಸೂರಿನ ಬನ್ಮಯ್ಯ ಹೈಸ್ಕೂಲ್ನಲ್ಲಿ 8, 9, 10. ಅದಾದಮೇಲೆ ಅದೇ ಕಾಲೇಜಿನಲ್ಲಿ PUC ಮುಗಿಸಿದೆ. ಅದಾದ ನಂತರ ಮಾನಸ ಗಂಗೋತ್ರಿಯಲ್ಲಿರುವ ಲಲಿತ ಕಲೆಗಳ ಕಾಲೇಜಿನಲ್ಲಿ ಈ ನಾಟಕ, ಸಂಗೀತ ಮತ್ತು ಕನ್ನಡ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪದವಿ ಶಿಕ್ಷಣ ಮುಗಿತು. ಅದಾದಮೇಲೆ ಕನ್ನಡದಲ್ಲಿ ನಾನು MA ಮಾಡಿದೆ. ಅದಾದಮೇಲೆ ನೀನಾಸಂನಲ್ಲಿ 1 ವರ್ಷ ರಂಗಭೂಮಿಯನ್ನು ಅಧ್ಯಯನ ಮಾಡಿದೆ. ಇದು ನನ್ನ ವಿದ್ಯಾಭ್ಯಾಸದ ಕಾಲಘಟ್ಟ.
0: ಕಲಾವಿಭಾಗದಿಂದ ಕಲಾಕ್ಷೇತ್ರಕ್ಕೆ ಬಂದ್ರಿ,
1: ಯಾಕೆಂದರೆ ಈ ಸಿನಿಮಾನೂ ಒಂದು ಕಲೆನೇ ಅಲ್ವಾ? ಬಾಲ್ಯದಿಂದಲೂ ನಮ್ಮ ಹಳ್ಳಿ ಮೇಗಲಹುಂಡಿ ಇದೆಯಲ್ಲ, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಹರವೆ ಅಂತ ಒಂದು ಊರಿದೆ. ಆ ಹರವೆಯಲ್ಲಿ ಒಂದು ಟೆಂಟ್ ಇತ್ತು, ಸಿನಿಮಾ ಟೆಂಟು. ಅಲ್ಲಿ ಪ್ರತಿದಿನ ರಾತ್ರಿ 10:30 ಸೆಕೆಂಡ್ ಶೋ ಮಾತ್ರ ಒಂದು ಶೋ ಇರೋದು. ಆಗ ನಮ್ಮ ಅಜ್ಜಿ ತಾತಗೆ ಸಿನಿಮಾದ ಬಗ್ಗೆ ತುಂಬ ಕ್ರೇಜು, ಅದರಲ್ಲೂ ರಾಜ್ಕುಮಾರ್ ಸಿನಿಮಾ ನೋಡುವ ಒಂದು ಹುಚ್ಚು. ಆಮೇಲೆ ಅಲ್ಲಿ ಬರ್ತಿದ್ದುದು ಹೆಚ್ಚು ರಾಜ್ಕುಮಾರ್ ಸಿನಿಮಾಗಳೇ. ಸೊ ಹಾಗಾಗಿ ನನ್ನ ಬಾಲ್ಯ, ನನಗೆ ಬುದ್ಧಿ ಬಂದಾಗಿಂದ ನಮ್ಮೂರಿನಿಂದ ಹೊರಟು ಸುಮಾರು 1.5 ಗಂಟೆ ಕಾಲ ನಡ್ಕೊಂಡು ಹೋಗಿ 10:00 ಸಿನಿಮಾ ಶುರುವಾಗೋದು. ಆವಾಗೇನು ಹೆಚ್ಚು ಕಡಿಮೆ 2.75-3 ಗಂಟೆ ಸಿನಿಮಾ ಇರ್ತಿತ್ತು. ಸೊ ಹಾಗಾಗಿ 1:00 ಬಿಡ್ತಾ ಇತ್ತು, ಮತ್ತೆ 1.5 ಗಂಟೆ ನಡ್ಕೊಂಡು ನಮ್ಮೂರಿಗೆ ಬಂದು ನಮ್ಮ ಮಲ್ಕೋತಿದ್ವಿ. ಸೊ 3 ಗಂಟೆ ನಮಗೆ ಜರ್ನಿ. ಹಾಗಾಗಿ ಆ ರಾತ್ರಿ ನಮಗೆ ಸಿನಿಮಾದ ಯಾತ್ರೆ, ಆ ಥರ ಬದುಕು. ಸೊ ಅಲ್ಲಿ ನಾವು ಸಿನಿಮಾಗಳು ನೋಡ್ತಾ ರಾಜ್ಕುಮಾರ್ ಅವ್ರನ್ನ ನೋಡ್ತಾ, ಮೊದಲನೇದಾಗಿ ರಾಜ್ಕುಮಾರ್ ಅವ್ರನ್ನ ನಾನು ಮೀಟ್ ಮಾಡಬೇಕು ಅನ್ನೋ ಆಸೆ ಹುಟ್ಟಿ, ಕಡೆಗೆ ಅದು ಬೆಳೆದುಕೊಂಡು ಬಂದು ಯಾವ ಮಟ್ಟಕ್ಕೆ ಬಂತು ಅಂದರೆ ನಾನು ಸಿನಿಮಾ ನಟ ಆಗಬೇಕು ಅಂತ ಹೇಳಿ, ಆಮೇಲೆ ಸಿನಿಮಾ ನಟ ಆಗಬೇಕಾದ್ರೆ ಏನು ಮಾಡಬೇಕು, ಮೊದಲು ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ಹೇಳಿ, ನಾನು ಹೈಸ್ಕೂಲ್ನಿಂದನೇ ಮೈಸೂರು ಬನ್ಮಯ್ಯ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಇದೆಲ್ಲ ನಡೆದಾಗ ನಾಟಕಗಳನ್ನ ಮಾಡ್ತಾ, ಸೊ ಆ ನಾಟಕ ಹುಚ್ಚಿನಿಂದ ಮೈಸೂರು ಹವ್ಯಾಸಿ ರಂಗಭೂಮಿನಲ್ಲಿ ನಾಟಕಗಳನ್ನ ಕಲಿತ, ಅಲ್ಲಿಂದ ಅದನ್ನೇ ವೃತ್ತಿಯಾಗಿ ತಗೋಬೇಕು ಅಂತ ತೀರ್ಮಾನ ಮಾಡಿ ನೀನಾಸಂಗೆ ಹೋಗಿ, ಅಲ್ಲಿಂದ ನಾನು ವಾಪಸ್ಸು ರಾಜ್ಕುಮಾರ್ ಅವರ ಸಂಸ್ಥೆ ವಜ್ರೇಶ್ವರಿನಲ್ಲಿ ನಾನು ಮೊದಲನೇ ಸಿನಿಮಾ ಶಬ್ದವೇದಿ ಆಗಬೇಕಾಗಿತ್ತು. ಅಂದರೆ ಆವಾಗ 93-94 ಆ ಟೈಮಲ್ಲಿ ಆ ಸಿನಿಮಾ ಶುರುವಾಗಬೇಕಾಗಿತ್ತು. ನನಗೆ ರಾಜ್ಕುಮಾರ್ ಅವ್ರ ಕುಟುಂಬ ಮೊದಲೇ ಪರಿಚಯ ಇದ್ದಿದ್ದರಿಂದ ಅವರ ಅಣ್ಣ ಅವ್ರ ತಮ್ಮ ವರದಣ್ಣ ಅವರು ಅವ್ರ ಮನೆಗೆ ಹೋಗಿ ನನ್ನ ಹಿನ್ನೆಲೆನ ಹೇಳಿಕೊಂಡು ನನಗೆ ಕೆಲಸ ಬೇಕು, ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಶಬ್ದವೇದಿನಲ್ಲಿ ಕೆಲಸ ಮಾಡಿ ಅಂತ ನನಗೆ ಫೋನ್ ಮಾಡಿ, ಇವ್ರಿಗೆ ಅವಾಗ ರಘುನಂದನ್ ದೇಶ ಅಣ್ಣವ್ರ ಕಂಪ್ನಿಲೆಲ್ಲ ಅಸೋಸಿಯೇಟ್ ಆಗಿದ್ದರು, ಮತ್ತು ರಜನಿಕಾಂತ್ ಅವ್ರ ಸ್ನೇಹಿತರವರು, ಅವ್ರಿಗೆ ಫೋನ್ ಮಾಡಿ ಈ ಪ್ರಕಾಶ್ ಅಂತ ಒಬ್ಬರು ಕಳಿಸ್ತಾ ಇದ್ದೀನಿ, ಅವ್ರನ್ನ ಅಸಿಸ್ಟೆಂಟಾಗಿ ಇಟ್ಕೊಳ್ಳಿ ಅಂತ ಹೇಳಿ ವಜ್ರೇಶ್ವರಿ ಸಂಸ್ಥೆನಲ್ಲಿ ಅವಾಗ ಡಿಸ್ಕಷನ್ ನಡೀತಾ ಇತ್ತು, ಅಲ್ಲಿಗೆ ಕಳಿಸಿದ್ರು. ನಾನು ಹೋಗಿ ನಾನು ಪ್ರಕಾಶ್ ಅಂತಿದ್ದಾಗೇ ರಘುನಂದನ್ನು ಓ ಬನ್ನಿ ಬನ್ನಿ ವರದಾಣ ಹೇಳಿದ್ದಾರೆ ಅಂತ ಹೇಳಿ ನಿರ್ದೇಶಕರಾದ ಎಸ್ ನಾರಾಯಣ ಅವ್ರಿಗೆ ಪರಿಚಯ ಮಾಡಿಕೊಟ್ರು, ಸರಿ ಅವ್ರು ಈ ಪಿಕ್ಚರ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಆಗ ನಾರಾಯಣ ಅವರು ನಿಮ್ಮ ಮೊದಲನೇ ಸಿನಿಮಾ ಅಲ್ವಾ, ಅಂದರೆ ಅಪ್ರೆಂಟಿಸು, ನಿಮ್ದು ಏನು ಕೆಲಸ ಇರಲ್ಲ, ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ ಅಂತ ಹೇಳಿ, ಆಮೇಲೆ ಶೂಟಿಂಗ್ ಶುರುವಾಗೋದು 1 ವಾರ ಅನ್ನೋ ಹಾಗಿತ್ತು, ಆವಾಗ ಕಾಸ್ಟ್ಯೂಮು ಅದನ್ನೆಲ್ಲ ಅವರು ಮಾತಾಡ್ತಾ ಕೂತಿದ್ರು. ಅವಾಗ ಹೇಳಿದ್ರು ನೀವು ಈಗೇನು ಬೇಕಾಗಿಲ್ಲ, ಶೂಟಿಂಗ್ ಶುರುವಾಗೋದು 1-2 ದಿನ ಮುಂಚೆ ಬಂದರೆ ಸಾಕು ಅಂತ ಹೇಳಿ ಕಳಿಸ್ಬಿಟ್ರು. ಆದರೆ ಆ ಸಿನಿಮಾ ಆವಾಗ ಟೇಕಪ್ ಆಗಲಿಲ್ಲ. ಸೊ ಹಾಗಾಗಿ ಆ ಸಿನಿಮಾ ಮಾಡುವ ಶಬ್ದವೇದಿನಲ್ಲಿ ಕೆಲಸ ಮಾಡುವ ಅವಕಾಶ ಆಗಲಿಲ್ಲ. ಅದಾದಮೇಲೆ ನಾನು ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟ ಒಬ್ಬ ನಿರ್ದೇಶಕರು ನಾಗಾಭರಣ ಅವರು ಇದ್ದಾರಲ್ಲ, ಆ ನಾಗಾಭರಣ ಅವರು ನನಗೆ ಬಹಳ ಇಷ್ಟವಾದ ನಿರ್ದೇಶಕರು.
0: ಜನ್ಮದ ಜೋಡಿ.
1: ಯಾಕೆ ಇಷ್ಟವಾದ ನಿರ್ದೇಶಕರು ಅಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಡೆ ಕಲಾತ್ಮಕ ಚಿತ್ರ ಅಂತ ಒಂದಿದೆ, ಇನ್ನೊಂದು ಕಡೆ ಕಮರ್ಷಿಯಲ್ ಚಿತ್ರ ಅಂತ ಒಂದಿದೆ. ಈ ಎರಡನ್ನೂ ಬ್ಲೆಂಡ್ ಮಾಡಿ ಮಾಡ್ತಾ ಇದ್ದಂಥ ಒಬ್ಬರೇ ಒಬ್ಬರು ನಿರ್ದೇಶಕರು ನಾಗಾಭರಣ. ಸೊ ನಾವು ರಂಗಭೂಮಿಯಿಂದ ಹೋಗಿದ್ದ ಕಾರಣಕ್ಕೆ ಮತ್ತು ರಾಜ್ಕುಮಾರ್ ಅವರ ಸಿನಿಮಾದ ಮೂಲಕ ಕಮರ್ಷಿಯಲ್ ಸಿನಿಮಾ ಇಷ್ಟ ಇದ್ದ ಕಾರಣಕ್ಕೆ ಅವೆರಡೂ ಸಂಗಮವಾದಂಥ ಒಬ್ಬ ನಿರ್ದೇಶಕರು ನಾಗಾಭರಣ ಅವರು ಇರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ನಾಗಾಭರಣ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡೆ. ಅದೇ ನಾಗಾಭರಣ ಅವರು ವಜ್ರೇಶ್ವರಿಗೆ ಜನ್ಮದ ಜೋಡಿ ಸಿನಿಮಾ ಮಾಡೋದಂತ ತೀರ್ಮಾನ ಆಯಿತು. ಯಾವ ಮೊದಲನೇ ಭೇಟಿನಲ್ಲೇ ನಾನು ಯಾವ ವಜ್ರೇಶ್ವರಿ ಕಾಲಿಟ್ಟಿದ್ದೆ, ಅದೇ ವಜ್ರೇಶ್ವರಿ ಸಂಸ್ಥೆಗೆ ನಾಗಾಭರಣ ಅವ್ರ ಮೂಲಕ ಮತ್ತೆ ನಾನು ಜನ್ಮದ ಜೋಡಿ ಚಿತ್ರಕ್ಕೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡೋ ಅವಕಾಶ.
0: ಓಹೋ, ಮುತ್ತುರಾಜನ ಚಿತ್ರದಿಂದ ಶಿವರಾಜ್ಕುಮಾರ್ ಚಿತ್ರಕ್ಕೆ?
1: ಹೌದು. ಸೊ ಹಾಗಾಗಿ ನನ್ನ ಮೊದಲನೆಯ ದೊಡ್ಡ ಚಿತ್ರ ಸಹ ನಿರ್ದೇಶಕನಾಗಿ ಜನ್ಮದ ಜೋಡಿ.

0: ಜನ್ಮದ ಜೋಡಿ ಅದು ನಾಗಾಭರಣ ಅವ್ರ ಮೂಲಕ ಕಂಪ್ನಿಗೆ ಹೋಗಿದ್ದು. ಆದರೆ ಜನ್ಮದ ಜೋಡಿ ಮುಗಿತಿದ್ದ ಹಾಗೇನೆ ಸ್ವಲ್ಪ ಟುವಿ ಟುವಿ ಎನ್ನುವ ಒಂದು ಸಿನಿಮಾ ರಾಘವೇಂದ್ರ ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಸಂಗೀತಂ ಶ್ರೀನಿವಾಸರವರು ನಿರ್ದೇಶನ ಮಾಡಬೇಕಾಗಿತ್ತು. ಆಗ ವರದಣ್ಣವರೇ ನಾಗಾಭರಣ ಅವ್ರ ಜೊತೆ ಕೆಲಸ ಮಾಡ್ತಿದ್ದ ನನ್ನನ್ನು, ಅಂದರೆ ನಾನು ಜನ್ಮ ಜೋಡಿ ಆದಮೇಲೆ ನಾಗಮಂಡಲ ಮಾಡಿದ್ದೆ, ನಾಗಮಂಡಲ ಮುಗಿತಿದ್ದ ಹಾಗೇನೆ ವರದಣ್ಣವರು ಸಂಗೀತಮ್ಮ ಅವರ ಆ ಚಿತ್ರಕ್ಕೆ ನಾನೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸ್ಕೊಂಡು ಅಲ್ಲಿಂದ ನಾನು ಪರ್ಮನೆಂಟಾಗಿ ವಜ್ರೇಶ್ವರನಲ್ಲಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೂ ಸಹ ನಿರ್ದೇಶಕನಾಗಿ ಅಪ್ ಟು ಅರಸು ಸಿನಿಮಾದವರೆಗೆ, ಜನ್ಮದ ಜೋಡಿಯಿಂದ ಅರಸು ಸಿನಿಮಾದವರೆಗೆ ಅಂದರೆ ಅಣ್ಣವರು ಬದುಕಿರುವವರೆಗೆ ನಾನು ಆ ಚಿತ್ರದ ಬಹುತೇಕ ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ.
1: ನಿಮ್ಮ ತಾತಾಜಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನ ತೋರಿಸಿದ್ದಕ್ಕೆ ಅಲ್ಲಿಂದ ಪ್ರಭಾವಿತರಾಗಿತ್ತು, ಅವ್ರ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆದ್ರೆ.
0: ಹೌದು,
1: ನೀವು ಅಂದ್ರೆ ನಮ್ಮ ಅಜ್ಜಿ ತಾತಂಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಅಂತ ನಿಮಗೆ ಅಂತಲ್ಲ, ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಅಜ್ಜಿ ತಾತ ಇದಾರ, ಎಲ್ರಿಗೂ ರಾಜ್ಕುಮಾರ್ ಫೇವರೇಟ್.
0: ಮೂರು ಜನರೇಷನ್ಗೆ ರಾಜ್ಕುಮಾರ್ ಬಹಳ ಇಷ್ಟ. ನಮ್ಮ ತಾತನಿಗೆ, ನಮ್ಮ ಅಪ್ಪನಿಗೆ, ನನಗೆ ಪ್ರಭಾವಿಸಿದವರು, ರಂಜಿಸಿದವರು ಡಾಕ್ಟರ್ ರಾಜ್ಕುಮಾರ್.
1: ಎಲ್ಲಾ ಕಾಲಕ್ಕೂ ಸಲ್ಲುವಂತಹ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು.
0: ಹೌದು ಹೌದು.
1: ಶಬ್ದವೇದಿಯಿಂದ ಜನ್ಮದ ಜೋಡಿಗೆ ಬಂದ್ರಿ ಸರ್, ಜನ್ಮದ ಜೋಡಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆ ಮಾಡಿದಂತಹ ಚಿತ್ರ.
0: ಹೌದು,
1: ಹಲವು ಹೊಸ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆಡಿಯೋ ಮಾರುಕಟ್ಟೆಯಲ್ಲೂ ಕೂಡ ಮಿಂಚಿನ ಸಂಚಲನ ಸೃಷ್ಟಿ ಮಾಡಿದಂತಹ ಚಿತ್ರ ಸರ್ ಜನ್ಮದ ಜೋಡಿ. ಚಿತ್ರ ಸೆಟ್ ಏರಿದ ಹೇಗೆ, ಆಮೇಲೆ ಆ ಚಿತ್ರಕ್ಕೆ ಹಂಸಲೇಖ ಅವರು ಮೊದಲು ಸಂಗೀತ ನಿರ್ದೇಶಕರಾಗಿ ಫಿಕ್ಸ್ ಆಗಿದ್ರು.
0: ಹೌದು,
1: ಆ ಜಾಗಕ್ಕೆ ವಿ ಮನೋಹರ್ ಯಾಕೆ ಬಂದ್ರು?
0: ನಾಗಾಭರಣ ಅವರು ಅಣ್ಣವ್ರ ಕಂಪ್ನಿಗೆ ಹೋಗಿ ವರದಣ್ಣ ಅವರಿಗೆ ಅಣ್ಣವ್ರಿಗೆ ಕತೆ ಹೇಳದ ಮೇಲೆ ಅಲ್ಲಿ ಸಿನಿಮಾ ಮಾಡೋದು ಫಿಕ್ಸ್ ಆಗಿ ಸಿನಿಮಾ ಶುರುವಾಯಿತು. ಸಿನಿಮಾ ಶುರುವಾದಾಗ ಅದಕ್ಕೆ ಮುಖ್ಯವಾಗಿ ಸಂಭಾಷಣೆಗೆ ಸಂಬಂಧಪಟ್ಟ ಹಾಗೆ, ಆಗ ವರದಣ್ಣ ಒಂದು ಮಾತು ಏನು ಹೇಳಿದ್ರು ಅಂದರೆ, ಈ ಸಿನಿಮಾಗೆ ರೆಗ್ಯುಲರ್ ಆಗಿ ಸಿನಿಮಾ ಡೈಲಾಗ್ ರೈಟರ್ಸ್ ಬರೆಯೋದು ಬೇಡ, ಯಾರಾದರೂ ಈ ಸ್ವಲ್ಪ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇರುವಂತಹ ಒಬ್ಬರು ಸಾಹಿತಿಗಳು ಬದರ್ದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬರಗೂರವ್ರನ್ನ ಫಿಕ್ಸ್ ಮಾಡಿದ್ದು. ಅದು ಅದಾದ ಮೇಲೆ ಸಂಗೀತ ನಿರ್ದೇಶಕರು ಆವಾಗ ತುಂಬ ಪೀಕಲ್ಲಿದ್ದು ಹಂಸಲೇಖ ಅವರು. ಈ ಚಿತ್ರಕ್ಕೂ ಕೂಡ ತುಂಬ ಮ್ಯೂಸಿಕಲ್ ಓರಿಯೆಂಟೆಡ್ ಲವ್ ಸ್ಟೋರಿ ಆಗಿರೋದ್ರಿಂದ ಅವರೇ ಬೇಕು ಅಂತ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ ಮೇಲೆ ಆಯಿತು ಅಂತ ಹೇಳಿ ಅವ್ರು ಬಂದು ಹಂಸಲೇಖ ಅವರು ಕಥೆ ಕೇಳಿ ಹಾಡುಗಳ ಸನ್ನಿವೇಶ ಇಂತಿಂಥ ಕಡೆ ಬರುತ್ತೆ ಅಂತೆಲ್ಲ ಡಿಸೈಡ್ ಆದಮೇಲೆ ಒಂದು ದಿನ ಹೇಮಂತ್ ಅಂತ ಸಿಂಗರ್ ಇದ್ದಾರೆ, ಆಗ ಅವರು ಅಸಿಸ್ಟೆಂಟ್ ಆಗಿದ್ದರು, ಅವರನ್ನ ಕರ್ಕೊಂಡು ಅಣ್ಣವ್ರ ಮನೆಗೆ ಬಂದರು. ಯಾವುದೋ ಒಂದು ಹಾಡಿಗೆ ಅವರು ಸಂಗೀತ ಸಂಯೋಜನೆ ಮಾಡೋಕ್ಕೆ ಕೆಲಸನೂ ಶುರು ಮಾಡಿಕೊಂಡ್ರು. ಕೆಲಸ ಶುರು ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಏನೇನೋ ಬರ್ಕೊಂಡು ಮಾಡಿಕೊಂಡು ಹೇಳ್ಕೊಂಡು ಇದ್ದರು. ಇದ್ದಕ್ಕಿದ್ದಾಗೆ ನಾನು ಅಲ್ಲಿ ಕೂತಿದ್ದೆ, ಮರಿ ಸ್ವಲ್ಪ ಅಮ್ಮವ್ರನ್ನ ಕರೀರಿ ಅಂತ ಹಂಸಲೇಖ ಅವರು ಹೇಳಿದ್ರು. ನಾನು ಸರಿ ಒಳಗಡೆ ಹೋಗಿ ಅಮ್ಮ ಹಂಸಲೇಖ ಅವ್ರು ಕೂಗ್ತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಂದೆ. ಆಗ ಅಮ್ಮ ಬಂದು ಕೂತ್ಕೊಂಡ್ರು, ಏನು ಸರ್ ಅಂತ ಹೇಳಿದ್ರು. ಏನಿಲ್ಲಮ್ಮ, ನಾನು ಸುಗ್ಗಿ ಅಂತ ಒಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಮ್ಮ ಮಗ ಹೀರೋ, ಸೊ ಅದು ನಿಮ್ಗೆ ಗೊತ್ತಾ? ಗೊತ್ತು ಸರ್. ಆ ಸಿನಿಮಾದಲ್ಲೂ ಕೂಡ ಲವ್, ಹಬ್ಬ, ಹಾಡು, ಹಳ್ಳಿ, ಜನಪದ ಎರಡು ಇದು ಇದೆ. ಜನ್ಮದ ಜೋಡಿಯಲ್ಲಿ ಕೂಡ ಅದೆಲ್ಲ ಇದೆ. ಸೊ ಎರಡೂ ಕೂಡ ಸಂಗೀತ ಪ್ರಧಾನ ಚಿತ್ರಗಳು. ಸೊ ಎರಡೂ ಒಂದು ಬರ್ಡನ್ ಇರುವ ತಗೊಂಡ್ರೆ ನನಗೆ ಯಾವುದಕ್ಕಾದ್ರೂ ಒಂದು ಅನ್ಯಾಯ ಮಾಡ್ಬಿಡ್ತೀನೇನೋ, ಸರಿಯಾಗಿ ನ್ಯಾಯ ಸಲ್ಸಕ್ಕಾಗಲ್ವೇನೋ ಅಂತ ಒಂದು ಅನುಮಾನ ಬರ್ತಾ ಇದೆ ನನಗೆ ಅಂತಂದರು. ಅದಕ್ಕೇನು ಮಾಡೋದು ಸರ್, ನನ್ನನ್ನು ಬಿಟ್ಕೊಟ್ಬಿಡಿ. ಆ ಅಮ್ಮ ಏನು ಮಾಡಿದ್ರು, ಅಣ್ಣನ ಕರೆಯಯ್ಯ ಅಂದರು. ಅವಾಗ ಆ ಅಣ್ಣವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರು ಬಂದು ಕೂತ್ಕೊಂಡ್ರು. ಏನು ಪಾರ್ವತಿ ಅಂದರು, ಹಂಸಲೇಖ ಅವರು ಹೀಗೆ ಹೇಳ್ತಿದ್ದಾರೆ. ಸರಿ, ಕೆಲಸ ಮಾಡೋದು ಅವರು, ಅವ್ರಿಗೆ ನನಗೆ ಶ್ರಮ ಆಗ್ಬೋದು ಅಂತ ಹೇಳಿದ್ರೆ ನಾವು ಬಲವಂತ ಮಾಡಿ ಅಂತ ಹೇಳೋದು ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡೋಣ ಸರ್, ನೀವು ಈ ಸಿನಿಮಾ ಮುಗಿಸ್ಕೊಳ್ಳಿ, ನಿಧಾನಕ್ಕೆ ಒಂದು 6 ತಿಂಗಳೋ ವರ್ಷನ ಬಿಟ್ಟು ನಿಮ್ಮ ಕೆಲಸ ಮುಗಿದ ಮೇಲೆ ಮಾಡಿಕೊಡಿ ಅಂತ ಹೇಳಿದ್ರು. ಅಂತ ಹೇಳಿದ ತಕ್ಷಣ ಆಯಿತು ಅಂತ ನಮಸ್ಕಾರ ಮಾಡಿಕೊಂಡು ಹಂಸಲೇಖ ಅವರು ಹೇಮಂತನ್ನು ಕರ್ಕೊಂಡು ಹೊರಟೋದ್ರು. ಹೊರಟೋದ ಮೇಲೆ ಆಮೇಲೆ ನಿರ್ದೇಶಕರು, ವರದಣ್ಣ ಇವರೆಲ್ಲ ಬಂದು ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಇದು ಚರ್ಚೆ ಶುರುವಾಯಿತು, ಹಿಂಗಾಗಿದೆಯಲ್ಲ ಏನು ಮಾಡೋದು ಅಂತ. ಆಗ ಮೊದಲನೇ ರೌಂಡಲ್ಲೇ ಇದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು, ಯಾಕಂದರೆ ಅವ್ರು ಇಲ್ಲದೆ ಇದು ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಪೋಸ್ಟ್ಪೋನ್ ಮಾಡ್ಬೋಣ, ಒಂದು 6 ತಿಂಗಳೋ ವರ್ಷನೋ ಮಾಡಿಬಿಡೋಣ, ಆಮೇಲೆ ನೋಡೋಣ ಅಂತ ಎಲ್ಲರೂ ಹೇಳಿದ್ರು. ಆಗ ವರದಣ್ಣ ಏನು ಹೇಳಿದ್ರು, ಒಂದೇ ಸತಿ ಡಿಸೈಡ್ ಮಾಡೋದು ಬೇಡಪ್ಪ, ಸ್ವಲ್ಪ ಯೋಚನೆ ಮಾಡೋಣ, ಬೇರೆ ಯಾರು ಮಾಡ್ಬೋದು ಅಂತ. ಆಗದೇ ಇಲ್ಲ ಅವರೇ ಆಗಬೇಕು ಅಂದರೆ ಆಮೇಲೆ ನಿರ್ಧಾರ ಮಾಡೋಣ, ಒಂದೇ ಸತಿ ಬೇಡ ಅಂತ ನಿರ್ಧಾರ ಮಾಡೋಣ, ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ, ಇವ್ರು ಮಾಡಿದ್ರೆ ಹೇಗೆ, ಅವ್ರು ಮಾಡಿದ್ರೆ ಹೇಗೆ ಅಂತ ಒಂದೊಂದೇ ಹಲವಾರು ಹೆಸರುಗಳು ಬಂದು ಹೋಗ್ತಾ ಬಂತು. ಆಗ ಇದ್ದಕ್ಕಿದ್ದಾಗೆ ಅಣ್ಣವರು, ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ ಅಂದರು. ಎಲ್ಲರೂ ಅವ್ರ ಮುಖ ನೋಡಿದ್ವಿ, ಈ ಹಾಡು ಮಾಡಿದ್ದು ಯಾರಪ್ಪ ಅಂದರು. ವರದಾಣ ಇಮಿಡಿಯೇಟ್ಗೆ, ಮನೋಹರ್ ಅಂತಪ್ಪ, ಮನೋಹರ್ ಅಂತ ಅವ್ರ ಹೆಸರು ಅಂದರು. ಆ ಮನುಷ್ಯನಿಗೆ ಇದನ್ನು ಮಾಡ್ಬೋದು ಅಂತ ನನಗನ್ಸುತ್ತೆ, ಯೋಚನೆ ಮಾಡಿ ಅಂದರು. ಆಗ್ಬೋದು ಅಂತ ಹೇಳಿ ಮನೋಹರ್ ಅವ್ರಿಗೆ ಫೋನ್ ಮಾಡಿ ನೆಕ್ಸ್ಟ್ ಡೇ ಅವ್ರನ್ನ ಕರೆಸಿ ಎಕ್ಸ್ಪ್ಲೈನ್ ಮಾಡಿ, ಅವ್ರೇನು ಮಾಡಿದ್ರು ಕತೆ ಕೇಳ್ತಾ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ 2-3 ಹಾಡುಗಳನ್ನ ಹೆಚ್ಚು ಮಾಡಿಬಿಟ್ರು. ಯಾರು, ಮನೋಹರ್ ಅವರು. ಈ ಮಣಿ ಮಣಿ ಮಣಿ ದಾರ ಇದೆಯಲ್ಲ, ಅದು ಒಂಥರ ಒಗಟು ಹೇಳೋದು, ಒಗಟು ಹೊಡೆಯೋದು, ಈ ಥರ ಮಾತಾಡ್ಕೊಂಡು ಬರುವಂಥ ಸನ್ನಿವೇಶ, ಅದನ್ನು ಮನೋಹರ್ ಅವ್ರು ಏನು ಮಾಡಿಬಿಟ್ರು, ಅದನ್ನು ಸ್ವಲ್ಪ ಹಿಂದೆ ಮುಂದೆ ಪ್ರಾಸಗಳನ್ನ ಸೇರಿಸಿ ಇದನ್ನು ಹಾಡು ಮಾಡಿಬಿಡ್ತೀನಿ ಅಂತ ಒಂದು ಹಾಡು ಮಾಡಿಬಿಟ್ರು.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

0: ಹಾಗೆ ಇನ್ನೂ ಎರಡು ಹಾಡುಗಳನ್ನ ಎಕ್ಸ್ಟ್ರಾ ಮಾಡಿಬಿಟ್ರು. ಸೊ ಹಾಗಾಗಿ ಮನೋಹರ್ ಅವ್ರು ಬಂದಿದ್ದರಿಂದ ಎರಡು ಮೂರು ಹಾಡುಗಳು ಜಾಸ್ತಿ ಆಗೋಯಿತು. ಜಾಸ್ತಿ ಆದಮೇಲೆ ಸಾಂಗ್ ಕಂಪೋಸಿಂಗ್ ಎಲ್ಲ ಮುಗೀತು. ಆಗ ವರದಾಣೆ ಏನು ಹೇಳಿದ್ರು, ಈಗ ಹಾಡುಗಳು ಜಾಸ್ತಿ ಆಗಿರೋದ್ರಿಂದ ಸಿನಿಮಾ ಉದ್ದ ಆಗುತ್ತೆ, ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ಬೋದು, ಅದನ್ನು ಶೂಟ್ ಮಾಡಿ ಕಟ್ ಮಾಡಿದ್ರೆ ದುಡ್ಡು ವೇಸ್ಟು ಟೈಮ್ ವೇಸ್ಟು, ಹಾಗಾಗಿ ಒಂದು ಕೆಲಸ ಮಾಡೋಣ, ಈ ಹಾಡುಗಳನ್ನ ಇಟ್ಕೊಂಡು ಸ್ಕ್ರಿಪ್ಟ್ನ ಇನ್ನೊಂದು ಸ್ವಲ್ಪ ರೀವರ್ಕ್ ಮಾಡಿ ಏನೇನು ಕಟ್ ಮಾಡ್ಬೋದು ಕಡಿಮೆ ಮಾಡ್ಬೋದು ಅಂತ ಚರ್ಚೆ ಮಾಡೋಣ ಅಂತೇಳಿ ಇನ್ನೊಂದು ಚರ್ಚೆ ಶುರುವಾಯಿತು. ಅದು ಆ್ಯಕ್ಚುಲಿ ಏನೇನು ಕಟ್ ಮಾಡಬೇಕು ಅಂತ ಶುರುವಾಗಿದ್ದು ಒಂದು ಟೋಟಲಿ ಸ್ಟೋರಿ ಸ್ಟ್ರಕ್ಚರ್ಲಿ ಚೇಂಜ್ ಆಗ್ತಾ ಹೋಯಿತು. ಆಗ ಇವ್ರ ಹತ್ರ ಬರಗೂರವ್ರಿಗೆ ಹೇಳಿ, ನಮ್ಮ ಮನೆ ಬರಗೂರವ್ರ ಮನೆ ಪಕ್ಕನೇ ಒಂದೇ ಏರಿಯಾದಲ್ಲಿತ್ತು, ನಾನೇ ತಗೊಂಡು ಹೋಗಿ ಇಷ್ಟಿಷ್ಟು ಸೀನು ರಿಯರೈಟ್ ಆಗಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಆವಾಗ ಬರಗೂರವರು ಕರಡಿಪುರ ಅಂತ ಒಂದು ಸಿನಿಮಾ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರು, ಅಂದರೆ ಅವರೇ ಡೈರೆಕ್ಷನ್ ಮಾಡ್ತಾ ಇರೋದು. ಅವ್ರು ಹೇಳಿದ್ರು ನಾನೇನೋ ಒಂದು 4-5 ಸೀನೇನ ಬರ್ಕೊಟ್ಬಿಡವ ಅಂತ ಬನ್ನಿ ಅಂತೆ. ಇಲ್ಲಿ ನೋಡಿದ್ರೆ ತುಂಬ ಇದೆ, ಇಷ್ಟು ಬರೆಯೋಕ್ಕೆ ನನಗೆ ಟೈಮ್ ಇಲ್ಲ, ನಾನು ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಬರೋಣವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನೀವು ಹೇಳ್ಬಿಡಿ ಅಂತ ನನ್ನ ವಾಪಸ್ ಕಳಿಸಿದ್ರು. ಇಲ್ಲಿ ಬಂದು ಹೇಳಿದೆ ಶೂಟಿಂಗ್ ನಮ್ಮದು ಫಿಕ್ಸ್ ಆಗಿದೆ, ಜನ್ಮ ಜೋಡಿ ಮೈಸೂರು ಮಹದೇವಪುರದಲ್ಲಿ ಶೂಟಿಂಗ್ ಆಗಬೇಕು ಅಂತ ಫಿಕ್ಸ್ ಆಗಿ ಡೇಟ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಈಗ ಏನು ಮಾಡೋದು ಅಂತ ಟೆನ್ಷನು. ಕಡೆಗೆ ಏನು ಮಾಡಿದ್ರು, ನಾಗಾಭರಣ ಅವರು ಪಾಲ್ ಸುದರ್ಶನ್ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವ್ರಿಗೆ ತೊಗೊಂಡೋಗಿ ಕೊಟ್ಟು ಇದೆಲ್ಲ ರೀರೈಟ್ ಆಗಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ, ಯಾವ್ಯಾವುದು ಏನೂ ಬದಲಾವಣೆ ಇಲ್ಲ ಹಾಗಾಗಿ ಮಾಡ್ಬೋದು ಅಂತ ಓಕೆ ಸೀನ್ಗಳಿತ್ತಲ್ಲ ಅದನ್ನು ಎತ್ಕೊಂಡು ಶೂಟಿಂಗ್ ಮಾಡೋಕ್ಕೆ ಬಂದ್ವಿ. ಶೂಟಿಂಗ್ ಮಾಡಿ ಇಲ್ಲಿ ಒಂದು 3-4 ದಿವಸ ಆ ಸೀನ್ಗಳು ಶೂಟಿಂಗ್ ಆಯಿತು. ನೆಕ್ಸ್ಟು ಮುಖ್ಯಮಂತ್ರಿ ಚಂದ್ರು ಅವರು ಆ ಪಾತ್ರಗಳೆಲ್ಲ ಎಂಟ್ರಿ ಆಗಬೇಕು, ಬೆಂಗಳೂರಿಂದ ಮೈಸೂರಿಗೆ ಅವ್ರು ಬರ್ತಾ ಅವ್ರ ಜೊತೆ ಪಾಲ್ ಸುದರ್ಶನ್ ಅವ್ರು ಬರೆದಿರೋ ಸೀನ್ಗಳನ್ನು ಕಳಿಸಿದ್ರು. ಇಲ್ಲಿ ಮುಖ್ಯಮಂತ್ರಿ ಚಂದ್ರು ಅವ್ರು ಕೊಲೆ ಆಗ್ಬಿಟ್ಟಿರುತ್ತೆ, ಪೊಲೀಸ್ನವರೆಲ್ಲ ಬರ್ತಾರೆ, ಸೊ ಇದು ದೊಡ್ಡ ಸೀನ್ ಇದೆಯಲ್ಲ, ಆ ಸೀನ್ ಬಂತು. ಅದು ಓದಿದ್ರೆ ಅದರಲ್ಲಿ ನಮಗೆ ಬೇಕಾಗಿದ್ದೇನೂ ಇರಲಿಲ್ಲ. ಈ ಕಡೆ ಏನಾಗ್ಬಿಟ್ಟಿದೆ, 100 ಜನ ಜೂನಿಯರ್ ಆರ್ಟಿಸ್ಟು, ಚಂದ್ರಪ್ಪನವರು ಇನ್ಸ್ಪೆಕ್ಟರ್ ಚಂದ್ರಪ್ಪನವರು ಅವರೇ ಪೊಲೀಸ್, ಅದರಲ್ಲಿ ಅವರು ಚಡ್ಡಿ ಎಲ್ಲ ಹಾಕೊಂಡು ಅವ್ರು ರೆಡಿ, ಅವರೇ ಸ್ಕ್ರಿಪ್ಟಲ್ಲಿ ತೃಪ್ತಿ ಇಲ್ಲ, ಟೆನ್ಷನ್ ಆಗ್ಬಿಟ್ರು ಡೈರೆಕ್ಟ್ರು. ಅವಾಗ ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂದರು. ನಾನಾಗ ಸರ್ ನಾನು ಬರೀಲ್ಲ ಅಂದೆ. ನೀವು ಬರೀತೀರಾ ಅಂದರು. ಹಾಂ ಸರ್ ಅಂದೆ. ಸರಿ ಬರೀರಿ ಅಂದರು. ಅದೇ ಸೀನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಅಂತ, ಇಲ್ಲೇ ಒಬ್ಬ ರಂಗಭೂಮಿ ನನ್ನ ಗೆಳೆಯ, ಅವನಿದ್ದ ಅಲ್ಲಿ ಆ ಸೀನಲ್ಲಿ, ಬಾ ಅಂತ ಅವನ್ನ ಕರ್ಕೊಂಡು ಒಂದು ಜಗಲಿ ಮೇಲೆ ಕೂತ್ಕೊಂಡು ನಾನು ಹೇಳ್ತಾ ಹೋದೆ, ಅವನು ಬರಿತಾ ಹೋದ. ಅದು ಬರೆದು ಮುಗಿದ ಮೇಲೆ ನಿರ್ದೇಶಕರ ಮುಂದೆ ಓದಿದೆ, ಸರಿ ಶೂಟಿಂಗ್ ಮಾಡಿದ್ರು. 2 ದಿನ ಶೂಟಿಂಗ್ ಆಯ್ತು ಆ ಸೀನು. ಅದಾದಮೇಲೆ ಏನು ಮಾಡಿದ್ರು, ನೆಕ್ಸ್ಟ್ ಡೇ ಮುಗಿಸ್ಕೊಂಡು ನಮ್ಮ ಮೈಸೂರಿನ ಸುಜಾತ ಹೋಟೆಲ್ಗೆ ಬಂದಾಗ ಸಾಯಂಕಾಲ ನಾಗಾಭರಣ ಅವರು ರಘುನಂದನ್ ಅಸೋಸಿಯೇಟು ಮತ್ತು ನನ್ನ ಇಬ್ಬರನ್ನೂ ಕರೆದುಬಿಟ್ಟು, ಶೆಡ್ಯೂಲ್ ಚೇಂಜ್ ಮಾಡಿ, ನಾಳೆಯಿಂದ ಹಾಡುಗಳ ಶೂಟಿಂಗ್ ಶುರು ಮಾಡೋಣ, ನೀವು ಎಲ್ಲ ಆರ್ಟಿಸ್ಟ್ನು ಕಳಿಸ್ಬಿಟ್ಟು ಹೀರೋ ಹೀರೋಯಿನ್ಸ್ ಮಾತ್ರ ಇಟ್ಕೊಂಡು ಉಳಿದವ್ರನ್ನೆಲ್ಲ ಕಳಿಸ್ಬಿಡಿ ಅಂತ ರಘುನಂದನ್ ಹೇಳಿ, ಮತ್ತು ಡ್ಯಾನ್ಸ್ ಮಾಸ್ಟರ್ ಬರೋಕ್ಕೆ ಹೇಳಿ ಅಂತ ಹೇಳಿ ಮ್ಯಾನೇಜರ್ಗೆ ಹೇಳಿ, ನನಗೆ ಪ್ರಕಾಶ್ ನೀವು ಮನೆಗೆ ಹೋಗಿ ಬೆಂಗಳೂರಿಗೆ ವಾಪಸ್ ಹೋಗ್ಬಿಟ್ಟು ಏನೇನು ಸೀನ್ ರೀರೈಟ್ ಆಗಬೇಕು ನಿಮ್ಗೆ ಗೊತ್ತಲ್ಲ ಅದನ್ನೆಲ್ಲ ರೀರೈಟ್ ಮಾಡಿಕೊಂಡು ವರದಣ್ಣವ್ರಿಗೆ ಒಂದ್ಸತಿ ತೋರಿಸ್ಬಿಟ್ಟು ಬನ್ನಿ ಅಂತ ಹೇಳಿ 5-6 ದಿನ ಸಾಂಗ್ ಮಾಡ್ತಾಯಿದ್ರಿ. ಇಲ್ಲಿ ನಾನಲ್ಲಿ ರೀರೈಟ್ ಮಾಡಿ ಫೋನ್ ಮಾಡಿದೆ, ಸರ್ ರೆಡಿ ಇದೆ ಅಂತ. ವರದಣ್ಣವ್ರಿಗೆ ಒಂದ್ಸತಿ ತೋರಿಸ್ಬಿಡಿ ಅಂದರು. ವರದಣ್ಣವ್ರ ಮನೆಗೆ ಹೋಗಿ ಅವ್ರ ಮುಂದೆ ರೀಡಿಂಗ್ ಕೊಟ್ಟು, ಅವರಲ್ಲೊಂಚೂರು ಅಲ್ಲೊಂಚೂರು ಕರೆಕ್ಷನ್ ಇಲ್ಲಿ ಇಲ್ಲಿ ಅಂತ ಅವರೊಂದಷ್ಟು ಹೇಳಿದ್ರು. ಅದನ್ನು ಮತ್ತೆ ಅವ್ರ ಮುಂದೆನೇ ರೀರೈಟ್ ಮಾಡಿ ಅಲ್ಲಿಂದ ಹೊರಟು ಬಂದು ಇಲ್ಲಿ ಸಿನಿಮಾ ಮಾಡಿದ್ವಿ. ಸೊ ಹೀಗೆ ಜನ್ಮದ ಜೋಡಿಗೆ ನಾನು ಸಂಭಾಷಣೆ ಕೂಡ ಬರೆದಿದ್ದೆ, ನನ್ನ ಹೆಸರು ಹಾಕಿಲ್ಲ, ಅದು ನನ್ನ ನೋವು ನನಗಿದೆ.
1: ಒಟ್ಟಿನಲ್ಲಿ ವಿ ಮನೋಹರ್ ಬಂದು ಜನ್ಮದ ಜೋಡಿ ಸ್ಕ್ರಿಪ್ಟೇ ಚೇಂಜ್ ಆಗೋಯ್ತು.
0: ಹೌದು ಹೌದು ಹೌದು,
1: ಎಲ್ಲರೂ ಸ್ಕ್ರಿಪ್ಟ್ ಇಟ್ಕೊಂಡು ಹಾಡು ಮಾಡ್ತಾರೆ, ಬಟ್ ನೀವು ಅವ್ರು ಬಂದ ಮೇಲೆ ಹಾಡ್ಗೋಸ್ಕರ ಸ್ಕ್ರಿಪ್ಟ್ ಮಾಡೋಂಗೆ ಆಯ್ತು.
0: ಅಲ್ಲ, ಸ್ಕ್ರಿಪ್ಟ್ ನಾವು ಸ್ಕ್ರಿಪ್ಟ್ ಇಟ್ಕೊಂಡೇ ಹಾಡು ಮಾಡಿದ್ದು, ಮತ್ತೆ ಹಾಡು ಮಾಡಿದ ಮೇಲೆ ಒಂದು 3 ಹಾಡು ಆ್ಯಡ್ ಆಗಿರೋದ್ರಿಂದ ಸ್ಕ್ರಿಪ್ಟ್ ರೀರೈಟ್ ಆಯ್ತು.
1: ಯಾವ ಥರ 3 ಹಾಡು?
0: ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಅದ್ರಲ್ಲಿ ಒಂದು ಮಣಿ ಸಾಂಗು.
1: ಆ ಟೈಮಲ್ಲಿ ಯಾರ ಮನೆಗೆ ಹೋದ್ರೂ ಜನ್ಮದ ಜೋಡಿ ಆಡಿಯೋ ಕ್ಯಾಸೆಟ್ ಇರಲೇಬೇಕು, ಯಾವ ಸಣ್ಣ ಮಕ್ಕಳು ಬಾಯಲ್ಲಿ ಕೇಳಿ ಮಣಿ ಮಣಿ ಮಣಿ ಹಾಡು. ಸರ್, ಜನ್ಮದ ಜೋಡಿ ಚಿತ್ರದಲ್ಲಿ ಶಿವರಾಜ್ಕುಮಾರ ಪಾತ್ರವನ್ನು ನೋಡ್ತಾ ಇದ್ದೀನಿ, ನಿಜವಾಗ್ಲೂ ನಮ್ಗನ್ಸೋದು ಒಂದು ಡೌಟು, ಸ್ಕ್ರಿಪ್ಟ್ ಎಲ್ಲ ಓಕೆ ಆದಮೇಲೆ ಶಿವರಾಜ್ಕುಮಾರ ಸೆಲೆಕ್ಟ್ ಮಾಡಿದ್ದ ಅಥವಾ ಶಿವರಾಜ್ಕುಮಾರ್ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ನಾಗಾಭರಣ ಅವರ ಕಾನ್ಸೆಪ್ಟ್ ರೆಡಿ ಮಾಡಿದ ಸರ್?
0: ಅಂದರೆ ಇವರು ಹಿಂದೆ ಎಲ್ಲ ಟ್ರೈ ಮಾಡಿದ್ರು ಅಂತ ಹೇಳಿದ್ನಲ್ಲ, ನಾಗಾಭರಣ ಅವರು ಆ ಕತೆ ಮಾಡೋದಕ್ಕೆ ಭಾಳ ವರ್ಷಗಳು ಪ್ರಯತ್ನ ಪಟ್ಟರು ಅಂತ, ಹಿಂದೆ ಎಲ್ಲ ಯಾರ್ಯಾರು ಅಂದ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ವಜ್ರೇಶ್ವರಿಗೆ ಹೇಳಿದಾಗ ಶಿವರಾಜ್ಕುಮಾರ್ ಅವ್ರಿಗೋಸ್ಕರ ಅಂತಲೇ ಹೇಳಿದ್ದು. ಅದು ಮತ್ತೆ ಅದು ಚಿತ್ರಕಥೆ ಆಯ್ತಲ್ಲ, ಈಗ ನಾಗಾಭರಣ ಅವರು ಏನೇ ಚಿತ್ರಕಥೆ ಮಾಡ್ಕೊಂಡಿದ್ರು, ವಜ್ರೇಶ್ವರಿ ಇಲ್ಲಿನಲ್ಲಿ ವರದಣ್ಣ ಅಣ್ಣವರು ಇವರೆಲ್ಲ ಒಂದು ಟೀಮ್ ಕೂತ್ಕೊಂಡು ಹೊಸ ಸ್ಕ್ರೀನ್ ಪ್ಲೇನೇ ಮಾಡ್ತು, ಆಗ ಶಿವರಾಜ್ಕುಮಾರ್ ಹೀರೋ ಅಂತಲೇ ಮಾಡಿದ್ದು. ಬಟ್ ಅದರಲ್ಲೂ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರಾಜ್ಕುಮಾರ್ ಪ್ರೊಡಕ್ಷನ್ನು, ರಾಜ್ಕುಮಾರ್ ಅವರೇ ನಿರ್ಮಾಪಕರು, ಅವ್ರ ಮಗನೇ ಹೀರೋ.
1: ಸರ್, ಆಮೇಲೆ ನಾಗಾಭರಣ ಅವ್ರದ್ದು ಇನ್ನೊಂದು ವಿಚಾರ ಕೇಳಿದ್ದೆ, ಯಾವುದೋ ಒಂದು ಒಳ್ಳೆ ಕಥೆನ ರೆಡಿ ಮಾಡಿ, ಆಕಸ್ಮಿಕನೇ ಯಾವ್ದು
0: ಆಕಸ್ಮಿಕ
1: ಕಥೆನ ರೆಡಿ ಮಾಡಿ ಶಿವರಾಜ್ಕುಮಾರ್ಗೆ ಅಂತ ಹೋಗಿ ಹೇಳಕ್ ಹೋದಾಗ,
0: ಹೌದು,
1: ಪರ್ವತಮ್ಮ ಅವರು ರೂಮ್ ಒಳಗಡೆ ಹೋಗಿ ಬಂದು,
0: ಹೌದು,
1: ಈ ಸಿನಿಮಾ ನಾವೇ ಮಾಡ್ತೀವಿ, ಆದ್ರೆ ಇದು ಶಿವಣ್ಣಂಗಲ್ಲ, ರಾಜ್ಕುಮಾರ್ ಅವ್ರಿಗೆ ಏನಂತ ಹೌದಾ ಸರ್?
0: ಹೌದು, ಅದು ಹಂಗೆ ಹೇಳಿಲ್ಲ ಅವರು, ಇದನ್ನು ಶಿವಣ್ಣನೇ ಮಾಡಬೇಕಾ ಅಂತ ಕೇಳಿದ್ರಂತ. ಇವ್ರಿಗೆ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಸಾಗರ ದೀಪ ಮಾಡಿದ್ರಲ್ಲ, ಅದಕ್ಕೆ ರಾಘಣ್ಣನ್ಗೆ ಹೇಳ್ತಾರೆ ಅಂತ ಇವ್ರ ತಲೆಯಲ್ಲಿ. ಆಮೇಲೆ ಹಂಗಲ್ಲ, ರಾಜ್ಕುಮಾರೇ ಮಾಡಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರಂತೆ.
1: ಸರ್ ನೀವು ಆಮೇಲೆ ಜನ್ಮದ ಜೋಡಿ ಅಂದ ತಕ್ಷಣ ಇನ್ನೊಂದು ಫ್ಲ್ಯಾಶ್ ಆಯ್ತು ನನಗೆ. ಆ ಚಿತ್ರದ ಯೂನಿಟಲ್ಲಿ ಒಂದು ಹುಡುಗ ಲೈಟ್ ಬಾಯಾಗಿ ಓಡಾಡ್ತಿದ್ದ, ಆತ ಮುಂದೆ ದೊಡ್ಡ ಸ್ಟಾರ್ ಆಗಿಬಿಡದ. ಆ ಹುಡುಗ ಇನ್ಯಾರು ಅಲ್ಲ, ಹಿರಿಯ ನಟ ತೂಗುದೀಪ್ ಶ್ರೀನಿವಾಸ ಅವರ ಮಗ ದರ್ಶನ್ ತೂಗುದೀಪ್. ನೋಡಿದ್ರೆ ಸರ್ ನೀವು ಆ ಹುಡುಗ ಆ ಟೈಮ್ನಲ್ಲಿ ಅವ್ರು ಕೆಲಸ ಮಾಡೋದನ್ನ ಹೇಗಿರ್ತಿದ್ರು ಸೆಟ್ಟಲ್ಲಿ? ಆಗ ಪರವತ್ತಮ್ಮ ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅವರಿಗೆ?
0: ದರ್ಶನ್ ಅವರು ನಾನು ನೀನಾಸಂ ಬಿಟ್ಟ ಮೇಲೆ ಅವರಲ್ಲಿ ನೀನಾಸಂ ಮಾಡಿಕೊಂಡು ನೇರವಾಗಿ ಜನ್ಮದ ಜೋಡಿಗೆ ಬಂದಿದ್ರು. ಸೊ ಅವರು ಕೆಲಸ ಮಾಡಿದ್ರು ಲೈಟ್ ಬೈ ಆಗಲ್ಲ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ. ಅಂದರೆ ಅವ್ರಿಗೆ ಕ್ಯಾಮ್ರಾಮನ್ ಆಗಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಸೊ ಅವರು ಬಿ ಸಿ ಗೌರಿಶಂಕರ್ ಅವರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದರು. ಸೊ ಅಲ್ಲಿ ತುಂಬ ಅಂದರೆ ನಮಗೆಲ್ಲ ಏನು ಅಂದರೆ ಈ ಹುಡುಗ ಇಷ್ಟು ಸ್ಮಾರ್ಟ್ ಆಗಿದ್ದಾರೆ, ಹೀರೋ ಆಗ್ಬೋದು, ಯಾಕೆ ಇವರು ಕ್ಯಾಮ್ರಾಮನ್ ಆಗಿ ಬರ್ತಿದ್ದಾರೆ ಅಂತ ಅನಿಸ್ತಿತ್ತು ಬಿಟ್ಟರೆ ನಾವೇನು ಕೇಳಿರಲಿಲ್ಲ. ಬಟ್ ಅದನ್ನೇ ಭಾಳ ನಿಷ್ಠೆಯಿಂದ ಮಾಡ್ತಾಯಿದ್ರು.
1: ಗೊತ್ತಿತ್ತ ಪಾರ್ವತಮ್ಮ ಅವ್ರಿಗೆ ತೂಗುದೀಪ್ ಶ್ರೀನಿವಾಸ?
0: ಗೊತ್ತು ಗೊತ್ತು ಗೊತ್ತು, ಖಂಡಿತ ಗೊತ್ತು. ಯಾಕಂದರೆ ಅವ್ರ ಮನೆಯಲ್ಲಿ ಅವ್ರ ಜೊತೆನೇ ಬೆಳೆದ ಹುಡುಗ ಅಲ್ವಾ.
1: ಆಮೇಲೆ ಪಾರ್ವತಮ್ಮ ಅವರು ಒಂದು ಆಫರ್ ಕೊಟ್ಟಿದ್ರಂತೆ ದರ್ಶನ್ ಅವರಿಗೆ, ಜಿಮ್ಮಿ ಜಿಪ್ ಕ್ಯಾಮ್ರಾ ಅಂತ ಒಂದು ತರಿಸ್ಕೊಡ್ತೀನಿ, ನೀನೇ ಆಪರೇಟ್ ಮಾಡೋ.
0: ಹಾಂ, ಅದು ನಿಜ, ಅದು ನನಗೆ ಗೊತ್ತು. ಯಾಕಂದ್ರೆ ಆ ಟೈಮಲ್ಲಿ ಜನ್ಮದ ಜೋಡಿ ಮುಗಿಯೋಷ್ಟರಲ್ಲಿ ಜಿಮ್ಮಿ ಜಿಪ್ ಅನ್ನೋದು ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು. ಬಟ್ ಅದೇನು ಎತ್ತ ಭಾಳ ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ,
1: ದುಬಾರಿ ಕ್ಯಾಮ್ರಾ.
0: ಯಾಕೆ ಅದು ಹೊಸದಾಗಿ ಬರ್ತಾ ಇದ್ದಿದ್ದು, ಅದು ಅಪ್ಪು ಅವರಿಗೆ ಯಾವಾಗಲೂ ಏನಾದ್ರು ಹೊಸದು ಬಂದರೆ ಅದೇನು ಅಂತ ತಿಳ್ಕೊಬೇಕು, ಅದನ್ನು ತರಿಸ್ಬೇಕು ಅಂತ ಯಾವಾಗಲೂ ಒಂದು ಕುತೂಹಲ. ಸೊ ಅದರ ಜಿಮ್ಮಿ ಜಿಪ್ ತರಿಸೋಣ ಅಂತ ಹೇಳಿ ಆಗ ಪಾರ್ವತಮ್ಮನವರು ಅದಕ್ಕೆ ಸಂಬಂಧಪಟ್ಟವರು ಯಾರನ್ನ ಟೆಕ್ನಿಷಿಯನ್ನ ಕರೆಸಿ ಡಿಸ್ಕಸ್ ಮಾಡಿದ್ದಾರೆ. ಡಿಸ್ಕಸ್ ಮಾಡಿದಾಗ ಇವ್ರು ಗೊತ್ತಾಗಿರೋದು ಏನಂತ ಹೇಳಿದ್ರೆ, ಅದಕ್ಕೆ ಸಪ್ರೇಟ್ ಕ್ಯಾಮ್ರಾಮನ್ ಬೇಕು, ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬೇಕು, ಅದಕ್ಕೆ ಸ್ಪೆಷಲ್ ಒಬ್ಬ ಕ್ಯಾಮ್ರಾಮನ್ ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಪಾರ್ವತಮ್ಮ ಅವರು ಏನು ಯೋಚನೆ ಮಾಡಿದ್ದಾರೆ, ಹೇಗಿದ್ರು ಇವ್ರು ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು, ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರಲ್ಲ ದರ್ಶನ್ ಅವರು, ಅದರಿಂದ ಅವ್ರನ್ನ ಕರೆದು ಈ ಥರ ನಾವು ಜಿಮ್ಮಿ ಜಿಪ್ ತರಿಸ್ತಾ ಇದ್ದೀನಿ, ನೀವೇ ಅದನ್ನು ಆಪ್ರೇಟ್ ಮಾಡಿ, ಅದಕ್ಕೆ 3 ತಿಂಗಳು 6 ತಿಂಗಳ ಟ್ರೈನಿಂಗು ಬಾಂಬೆಗೆ ಹೋಗ್ಬೇಕಂತೆ, ನಾನೇ ಕಳಿಸ್ಕೊಡ್ತೀನಿ, ಅಲ್ಲಿ ಇದ್ದುಕೊಂಡು ಟ್ರೈನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಿರಾಕರಿಸಿದ್ರಂತೆ.
1: ಜನ್ಮದ ಜೋಡಿ ಚಿತ್ರದ ಅಭೂತಪೂರ್ವ ಯಶಸ್ಸಿನ ನಂತರ ನಿಮ್ಮ ಸಿನಿ ಕೆರಿಯರ್ ಹೇಗೆ ಚೇಂಜ್ ಆಯ್ತು ಸರ್? ಅವಕಾಶಗಳ ಅವಾಗ ಹೇಗೆ ಬಂತು? ಚಿತ್ರದ ಯಶಸ್ಸಿನ ಬಗ್ಗೆ ಅಣ್ಣವ್ರಿಗೆ ಏನನ್ನಿಸ್ತು ಸರ್ ಆಗ? ಯಾಕೆಂದ್ರೆ ಆ ಟೈಮ್ ನಾನು ನೋಡಿದ್ದೀನಿ, ಮೂಲಲ್ಲೂ ಶತದಿನ ಸಂಭ್ರಮ, ಮಂಡ್ಯದಲ್ಲೂ ನೋಡಿದ್ದೀನಿ, ಹೇಗಿತ್ತು ಸರ್ ಆ ದಿನಗಳು?
0: ಅಲ್ಲ, ಅಣ್ಣವ್ರ ಕಂಪನಿನಲ್ಲಿ ಆ ಥರದ ಯಶಸ್ಸು ಅದೇನು ಹೊಸದೇನಲ್ಲ.
1: ಹೌದು.
0: ಸೊ ಎಂತೆಂಥದ್ದು ಯಶಸ್ಸನ್ನ ನೋಡಿದ್ದವ್ರು ಅಣ್ಣವರು. ಆಮೇಲೆ ಶಿವಣ್ಣ ಅವರು ಕೂಡ ಅದ್ರ ಹಿಂದೆ ಓಂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿ ನಮ್ಮೂರ ಮಂದರ್ ಅವರು ಏನು ಹೊಸದಲ್ಲ. ಬಟ್ ಇದು ಏನು ಅವ್ರಿಗೆ ಎಲ್ಲರಿಗೂ ಆಶ್ಚರ್ಯ ಅಂದರೆ, ಇದೊಂದು ಹಳ್ಳಿ ಸಬ್ಜೆಕ್ಟು, ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ ಅದನ್ನ. ಬಟ್ ಆ ಕಲ್ಪನೆಯನ್ನು ಮೀರಿ ಅದು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಇಟ್ಟಾಯಿತು.
1: ಅದು ಕಂಪ್ಲೀಟ್ ಮಾದೇವಪುರದಲ್ಲಿ ಆಗಿದೆ?
0: ಹಾಂ, ಮಾದೇವಪುರ ಮತ್ತು ಸುತ್ತಮುತ್ತ ಹಳ್ಳಿಗಳು, ನಮ್ಮ ಬಲಮುರಿ ಹಾಡುಗಳೆಲ್ಲ ಸ್ವಲ್ಪ ಅಲ್ಲಿ ಇಲ್ಲ, ಅಂದರೆ ಟೋಟಲ್ ಮೈಸೂರು ಸರೌಂಡಿಂಗಲ್ಲೇ ಆಗಿದ್ದದು. ಕೆರೆ ತಣ್ಣೂರು,
1: ಪಾಂಡವಪುರ
0: ಅಲ್ಲಿ ಹಾಡು ಜನ್ಮದ ಜೋಡಿ ಟೈಟಲ್ ಸಾಂಗು
1: ಸೂಪರ್. ನೋಡಿ, ನೀವು ಮೊದಲನೇ ಬಾರಿ ಡೈಲಾಗ್ ಬರೋದಂತ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು.
0: ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು 10 ವರ್ಷ ವಜ್ರೇಶ್ವರಿನಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡೋದಕ್ಕೆ ಜನ್ಮದ ಜೋಡಿನೇ ಮೂಲ ಕಾರಣ.

0: ಹಾಗಾದ್ರೆ ಎಷ್ಟು ಸಿನಿಮಾಗಳು, ಯಾವ್ದಾವ್ ಸಿನಿಮಾಗಳು ಮಾಡಿದ್ರೆ ಸರ್ ಇದುವರೆಗೂ?
1: ನಾನು ಜನ್ಮದ ಜೋಡಿ ಆದಮೇಲೆ ಟು ಬಿ ಟು ಬಿ, ಹೃದಯ ಹೃದಯ, ಆಮೇಲೆ ಚಿಗುರಿದ ಕನಸು ಸ್ವಲ್ಪ ವರ್ಕ್ ಮಾಡಿದೆ, ಅಪ್ಪು, ಅರಸು, ಪರಮಾತ್ಮ. ಪರಮಾತ್ಮ ವಜ್ರೇಶ್ವರಿ ಇದಲ್ಲ, ಆದರೆ ವಜ್ರೇಶ್ವರಿ ಅವರೇ ನೀವೇ ಬೇಕು ಅಂತ ಹೇಳಿ ನನ್ನನ್ನು ಭಟ್ರ ಜೊತೆ ಕೆಲಸ ಮಾಡೋಕೆ ಕಳಿಸಿದ್ದು.
0: ಹಾಗಾದರೆ ಹಲವು ಚಿತ್ರಗಳ ಹಲವು ವಿಭಾಗಗಳನ್ನ ನೋಡ್ಬಿಟ್ಟಿದ್ರಿ ನೀವು ಸರ್. ನೀವು ಆಗಲೇ ಅಂದ್ರೆ ಸುಮಾರು ಸಿನಿಮಾಗಳ ಹೆಸರು ಹೇಳಿದ್ರಿ, ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಟು ವಿ ಹೃದಯ ಹೃದಯ. ಎಂಥ ಅದ್ಭುತವಾದ ಸಿನಿಮಾಗಳು ಸರ್. ಅದರಲ್ಲಿ ಟು ವಿ ಸಿನಿಮಾ ಅದನ್ನ ಯಾರನ್ನಾದ್ರೂ ಕೇಳಬೇಕು ಅಂತಿದೆ, ಸದ್ಯ ನೀವೇ ಸಿಕ್ಕ್ರಿ. ಆ ಮಗು ಕೈಲಿ ಹೆಂಗೆ ಆಕ್ಟ್ ಮಾಡಿಸಿದ್ರು ಸರ್?
1: ಅದು ನಿರ್ದೇಶಕರ ಜಾಣ್ಮೆ. ಮಗು ಮಕ್ಕಳು ಮತ್ತು ಪ್ರಾಣಿ ಇದ್ದಾರೆ, ಅಭಿನಯಿಸೋದು ಅನ್ನೋದು ಇದೆಯಲ್ಲ, ಅದು ಅದೃಷ್ಟ ಅಷ್ಟೇ. ಯಾಕೆಂದರೆ ಅವ್ರ ಕೈಲಿ ಆ್ಯಕ್ಟ್ ಮಾಡ್ಸೋದಕ್ಕೆ ಹೇಳಿ ಮಾಡಿಸೋದಲ್ಲ ಅವು, ಬಟ್ ಕಾಯಬೇಕು ಕೆಲವು ರಿಯಾಕ್ಷನ್ಗಳಿಗೆ. ಫಾರ್ ಎಕ್ಸಾಂಪಲ್ಲು, ಒಂದು ಸನ್ನಿವೇಶ ಇದೆ, ಒಂದು ಹಾಡು ನಡೀತಾ ಇರುತ್ತೆ,
0: ಒಲವೆಂದರೆ
1: ಸಂಗೀತ ಅನ್ನೋ ಹಾಡು. ಆಗ ಆ ಮಗುನ ಖಳನಾಯಕರ ಪಡೆ ಹುಡುಕ್ತಾ ಇರುತ್ತೆ,
0: ನಿಗ್ರೋಜನಿ
1: ಹುಡುಕ್ತಾ ಇರ್ತಾರೆ. ಹುಡುಕ್ಬೇಕಾದ್ರೆ ಆ ಮಗು ಅವ್ನ ಮೇಲ್ಗಡೆ ನೋಡ್ತಾ ಇದ್ರೆ ಅವ್ರ ಕಾಲ್ ಸಂದಿಲ್ ನೂಕೊಟ್ಟೋಗುತ್ತೆ. ಅದೊಂದು ಶಾರ್ಟ್ ಇದೆ. ಆ ಶಾರ್ಟ್ ಹೆಂಗಿತ್ತು ಅಂದ್ರೆ ಕ್ಯಾಮ್ರಾ ಇಟ್ಟಿದ್ವಿ ಮೇಲೆ, ಅವ್ರ ಮೇಲೆ ಅಲ್ಲಿ ಹುಡ್ಕೋತಾರ ಆಕ್ಟ್ ಮಾಡ್ತಾ ಇದ್ರು. ಈ ಮಗು ಬಂತು, ಮಗು ಬಂದ್ಬಿಟ್ಟು ನಮ್ಮ ಕ್ಯಾಮ್ರಾಕ್ಕೆ ಆಪೋಸಿಟ್ ಡೈರೆಕ್ಷನ್ ಹಿಂಗೆ ಹೋಗ್ತಾ ಕ್ಯಾಮ್ರಾ ಕಡೆ ಒಂದ್ಸತಿ ತಿರುಗ್ಬಿಟ್ಟು ನಕ್ಬಿಟ್ಟು ಮತ್ತೆ ಹೊಡೆಯಿತು. ಇದು ಆಕ್ಟ್ ಮಾಡಿಸಿದ್ದಲ್ಲ, ಮಾಡ್ಸಕ್ ಆಗೋದೂ ಇಲ್ಲ,
0: ಮಗುನೇ ಮಾಡಿದ್ದು.
1: ಅದಕ್ಕೆ ಹೇಳಿದ್ದು ಪ್ರಾಣಿ ಮತ್ತೆ ಮಕ್ಕಳ ಹತ್ರ ಚೆನ್ನಾಗಿ ತೆಗೆಯೋದು ಅದೃಷ್ಟ.

0: ಯಾರ್ದು ಸರ್ ಮಗು ಎಲ್ಲಿ ಇತ್ತು ಎಲ್ಲಿ ಹುಡುಕ್ತದೆ?
1: ಅದು ತುಂಬಾ ಮಕ್ಕಳನ್ನ ಹುಡುಕಿದ್ವಿ. ತುಂಬಾ ಮಕ್ಕಳು ಹುಡುಕಿ ಅಂದ್ರೆ ಅದೇನಂತಂದ್ರೆ ನಡೆಯೋ ಮಗುವನ ಆಗ್ಬಾರ್ದು, ತವಿಯೋಕ್ ಆಗದೇ ಇರೋ ಮಗುನು. ಅದೊಂದು ಪರ್ಟಿಕ್ಯುಲರ್ ಒಂದು 2 ತಿಂಗಳು ಇರುವಂತ ಪ್ರೋಸೆಸ್ ಅದು. ಮಕ್ಕಳು ಬರೀ ಆ ಒಂದು ಗ್ಯಾಪ್ ಅಲ್ಲಿ ಇರೋಂಥ ಮಕ್ಕಳು ಬೇಕಿತ್ತು. ಅವರು ರಾವ್ ಬಹದ್ದೂರ್ ಅಂತಾನೆ ಏನೋ, ಅವರು ನಾರ್ತ್ ಇಂಡಿಯನ್ಸ್ ಯಾರೋ ಮಗು ಅದು, ತುಂಬಾ ಬಡವರು. ಅಲ್ಲಿ ಎಲ್ಲೋ ಯಾರೋ ಕರ್ಕೊಂಡು ಬಂದ್ರು, ಆ ಮಗು ಅಲ್ಲಿ ಆಕ್ಟ್ ಮಾಡ್ತು.
0: ಸಿನಿಮಾ ನೋಡ್ತಾ ಇದ್ರೆ ಮಗುನೇ ಪ್ರಮುಖ ಆಕರ್ಷಣೆ.
1: ಹೌದೌದು, ಮಗುನೇ. ಅದಕ್ಕೋಸ್ಕರ ತುಂಬಾ ಹುಡುಕ್ಸಿದ್ವಿ.
0: ಅದ್ರಲ್ಲಿ ಒಂದು ಹಾಡಿದೆ, ಟು ವಿ ಟೈಟ್ಲ್ ಸಾಂಗ್.
1: ಹೌದು,
0: ಯಾವ್ಯಾವ ಭಾಷೆಯಲ್ಲಿ ಮಗುಗೆ ಲಾಲಿ ಹಾಡ್ತಾರೋ ಎಲ್ಲವನ್ನ ಬರ್ದಿದ್ದಾರೆ ಹಂಸಲ್ಲಿ. ಅದನ್ನ ಇಷ್ಟಪಟ್ಟು ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಹಾಡಿದಾರೆ ಅಣ್ಣವ್ರು ಕೂಡ, ವಲವೇಂದ್ರ ಸಂಗೀತ ಕೂಡ.
1: ಹೌದೌದು.
0: ಅದಾದ ಮೇಲೆ ಹೃದಯ ಅದೊಂದು ಮತ್ತೊಂದು ಭಾವನಾತ್ಮಕ ಮ್ಯೂಸಿಕಲ್ ಹಿಟ್ ಚಿತ್ರ.
1: ಹೌದು.
0: ಆ ಸಿನಿಮಾ ಹೇಗೆ ಸೆಟ್ ಇರುತ್ತೆ ಸರ್? ಆ ಸಿನಿಮಾ ಕಥೆಯನ್ನ ನರೇಟ್ ಮಾಡಿದಾಗ ಪಾರ್ವತಮ್ಮನವರು ಏನಂದ್ರು?
1: ಎಂ ಎಸ್ ರಾಜಶೇಖರ್ ಇದು ಈ KSDL ಚಂದ್ರು ಮತ್ತು ಒಂದು 3-4 ಜನ ಹಿರಿ ತಲೆಗಳು, ಅವರು ಎಲ್ಲೋ ಒಂದು ಕಡೆ ಒಂದು ಪತ್ರಿಕೆನಲ್ಲಿ ಅಮೇರಿಕಾದಲ್ಲೆಲ್ಲೋ ಹೃದಯನ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಂದರೆ ಹೃದಯನ ಬದಲಾಯಿಸುವಂಥ ಒಂದು ಆಪರೇಷನ್ ನಡಿ ಸಕ್ಸಸ್ ಆಯಿತು ಅಂತ ಒಂದು ಲೈನ್ ನೋಡಿದ್ದಾರೆ. ಅದನ್ನು ಇಟ್ಕೊಂಡು ಕತೆ ಮಾಡಿದರು. ಅದನ್ನು MS ರಾಜಶೇಖರ್ ಅವರಿಗೆ ಅವ್ರು ಹೇಳಿ ಅವರು ಕರ್ಕೊಂಡು ಬಂದು ಇಡೀ ಟೀಮು ಅಣ್ಣವ್ರ ಮನೆಯಲ್ಲಿ ಅದಕ್ಕೊಂದು ಕಥೆ ಮಾಡಿಕೊಂಡು ಹೃದಯ ಕಥೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿತ್ತು, ಹಾಗಾಗಿ ಸಿನಿಮಾ ಆಯಿತು.

0: ಆ ಚಿತ್ರದ ಮೂಲಕ ಅನೂಪ್ ಪ್ರಭಾಕರನ್ ಒಬ್ಬ ನಟಿನ ಪರಿಚಯಿಸಿದ್ರು.
1: ಹೌದು ಹೌದು,
0: ಅವ್ರನ್ನ ಆಯ್ಕೆ ಮಾಡಿದ ಹೇಗೆ ಸರ್ ಮೊದಲನೇ ಸಿನಿಮಾ ಅವ್ರಿಗೆ?
1: ಹೌದು, ತುಂಬ ಜನ ನಾಯಕಿಯನ್ನ ಹುಡುಕ್ತಾನೆ ಇದ್ವಿ. ಆಮೇಲೆ ಅವರು ಗಾಯತ್ರಿ ಪ್ರಭಾಕರ್ ಅವರ
0: ಪೋಷಕ ನಟಿ,
1: ಅವರು ಡಬ್ಬಿಂಗ್ ಆರ್ಟಿಸ್ಟ್ ಅಂಡ್ ಪೋಷಕ ನಟಿ, ಅವ್ರ ಮಗಳು
0: ರೈಟರ್ ಕೂಡ.
1: ಹೌದು, ಸೊ ಅವ್ರ ಯಾರು ಅವ್ರ ಮಗಳು ಆ್ಯಕ್ಚುಲಿ ಆ ಹುಡುಗಿ
0: ಶಾಂತಿ ಕ್ರಾಂತಿ
1: ಸಿನಿಮಾದಲ್ಲಿ ಬಾಲನಟಿಯಾಗಿ
0: ಸುನಿಲ್
1: ರಾವ್ ಜೊತೆ ಎಲ್ಲ ಅಂದರೆ ಇಂಡಸ್ಟ್ರಿಗೆ ಪರಿಚಯ ಇದ್ದ ಮುಖಾನೇ ಅದು. ಆಮೇಲೆ ಯಾರೋ ಈಗ ತುಂಬ ಚೆನ್ನಾಗಿದ್ದಾಳೆ ಹೀರೋಯಿನ್ ಮೆಟೀರಿಯಲ್ಲು ಅಂತ ಯಾರು ಹೇಳಿ ಕರೆಸಿ ಓಕೆ ಮಾಡಿ, ಅಂದರೆ ಆ ಚಿತ್ರಕ್ಕೆ ಬೇರೆ ಯಾರನ್ನೂ ಹುಡುಕೇ ಇಲ್ಲ, ಡೈರೆಕ್ಟಾಗಿ ಅವ್ರನ್ನೇ ಅನೂಪ್ ಪ್ರಭಾಕರ್ ಅವ್ರನ್ನೇ ಆಯ್ಕೆ ಮಾಡಿತ್ತು.
0: ಅಂದರೆ ಗಾಯತ್ರಿ ಪ್ರಭಾಕರ್ ಮಗಳು ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದು ಇಲ್ಲ ಪಾತ್ರಕ್ಕೆ ಸರಿ ಒಂಥರ ಏನು ಮಾಡಿದ್ದು
1: ಪಾತ್ರಕ್ಕೆ? ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅನ್ನೋ ಕಾರಣಕ್ಕೆ ಅವ್ರ ಪರಿಚಯ ಇದ್ದಿದ್ದು, ಬಟ್ ಸೆಲೆಕ್ಟ್ ಮಾಡಿದ್ದು ನಾಯಕಿಗೆ ಇರಬೇಕಾದೆಲ್ಲ ಲಕ್ಷಣಗಳು ಇದೆ ಅನ್ನೋ ಕಾರಣಕ್ಕೆ.
0: ಇದನ್ನೆಲ್ಲ ಯಾರು ಫೈನಲೈಸ್ ಮಾಡ್ತಿರೋ ಸರ್, ಅಣ್ಣವರು ಇಲ್ಲ ವರದಣ್ಣನ ಪಾರ್ವತಮ್ಮ?
1: ಹೀರೋಯಿನ್ ವಿಷಯ ಸಾದಷ್ಟು ಪಾರ್ವತಮ್ಮನವರೇ ಡಿಸೈಡ್ ಮಾಡ್ತಿದ್ದು.
0: ಸರ್, ಹೃದಯ ಚಿತ್ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಹಾಡುಗಳ ಬಗ್ಗೆ ಮಾತಾಡಿಲ್ಲ ಅಂದರೆ ಅದು ಅಪೂರ್ಣ ಆಗುತ್ತೆ. ಅಲ್ಲಿ ಮತ್ತೊಮ್ಮೆ ಹೈಲೈಟ್ ಆಗಿದ್ದು ಅದ್ಭುತವಾದ ಹಾಡುಗಳು ಸರ್, ಅದರಲ್ಲೂ ಟೈಟ್ಲ್ ಸಾಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಹತ್ತಿರದಲ್ಲಿ ನೋಡಿದ್ರಲ್ಲ ಸರ್, ಅವ್ರು ಹೇಗಿರ್ತಿತ್ತು ಸರ್ ಪ್ರಿಪರೇಷನ್ನು? ಒಂದೊಂದು ಸೀನ್ಗೂ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಹೇ ಹೃದಯ ಅನ್ನೋ ಹಾಡ್ ಪಿಕ್ಚರೈಸೇಷನ್ ಹೇಗಿತ್ತು ಸರ್ ಆ ದಿನಗಳು?
1: ತುಂಬ ಚೆನ್ನಾಗಿತ್ತು, ಯಾಕಂದ್ರೆ ಆ ಟೈಮಲ್ಲಿ ಅದು ಹಂಸಲೇಖ ಅವ್ರ ಯುಗ,
0: ಯಶಸ್ಸಿನ ಉತ್ತುಂಗದಲ್ಲಿದ್ದಂಥ
1: ಯುಗ. ಆಮೇಲೆ ಒಂದ್ಸತಿ ಅವರು ಆಲ್ರೆಡಿ ಜನ್ಮದ ಜೋಡಿನ ಮಾಡಲ್ಲ ಅಂತ ಬಿಟ್ಟು ಹೋಗಿದ್ದವರು, ಮತ್ತೆ ವಜ್ರೇಶ್ವರಿ ಅವರು ಕರೆದಾಗ ಅವ್ರಿಗೆ ಒಂದು ಇದ್ದೆ ಇರುತ್ತೆ, ಈ ಸತಿ ಏನೋ ಮಿರಾಕಲ್ ಮಾಡಬೇಕು ಅಂತ. ಸೊ ಅದು ಮಾಡಿದ್ರು. ಮತ್ತು ಅಲ್ಲೇನು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಓ ಪ್ರೇಮದ ಗಂಗೆಯೇ ಇಳಿದು ಬಾ ಅಂತ ಡ್ಯುಯೆಟ್ ಸಾಂಗ್ ಇದೆಯಲ್ಲ, ಡ್ಯುಯೆಟ್ ಸಾಂಗೇ ಬೇರೆ ಯಾವುದೋ ಒಂದು ಟ್ಯೂನ್ ಕೊಟ್ಟಿದ್ರು. ಟ್ಯೂನ್ ಕೊಟ್ಟಿದ್ದಾಗ ನಾವೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು ನಾವೆಲ್ಲ ಏನು ಮಾತಾಡ್ಕೊಂಡ್ವಿ ಅಂದರೆ, ಅಣ್ಣವ್ರು ಆಲ್ರೆಡಿ ಹೋಗಿ ಬಾ ಅನ್ನೋದೊಂದು

0: ಸಾಂಗ್ ಆಡೋದಿದ್ದೇ ಇತ್ತು, ಮೊದಲೇ ಫಿಕ್ಸ್ ಆಗಿತ್ತು. ಬಟ್ ಇನ್ನೊಂದು ಏನನ್ಸಂತಂದ್ರೆ ನಮಗೆ ಒಂದು ಆಸೆ ಏನಪ್ಪ ಅಂದರೆ ಅಣ್ಣವರು ಒಂದು ಹಾಡು ಹಾಡ್ತಾರೆ ಅಂದರೆ ಬ್ಯಾಕ್ಗ್ರೌಂಡ್ ಸಾಂಗೇ ಆಗಿರಬೇಕು, ಅದೊಂದು ನೀತಿನೇ ಆಗಿರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಬೇರೆ
1: ಹೀರೋ
0: ಬೇರೆ ಹೀರೋಗಳಿಗೆ ಹಾಡಿದಾಗ ಅವ್ರು ಅಂಥದ್ದೇ ಹಾಡ್ತಿದ್ದಾರೆ, ಯಾಕೆ ಡ್ಯುಯೆಟ್ ಆಡಿಸ್ಬಾರ್ದು ಅಂತ ಚರ್ಚೆ ಆಯಿತು. ಹೌದು ಕರೆಕ್ಟು ಅಂತ ಹೇಳಿ ಅದನ್ನು ಅಣ್ಣವರೇ ಹಾಡಲಿ ಆ ಡ್ಯುಯೆಟ್ ಕೂಡ ಅಂತ ಹೇಳಿ ಫಿಕ್ಸ್ ಆದಮೇಲೆ ಹಂಸಲೇಖ ಅವ್ರು ಏನು ಮಾಡಿದ್ರು, ಯಾವುದೋ ಬೇರೆ ಟ್ಯೂನ್ ಫೈನಲ್ ಆಗಿತ್ತು, ಇದು ಬೇಡ ನಂಗೆ ಒಂದು 2 hours ಟೈಮ್ ಕೊಡಿ ಅಂದರು ಹಂಸಲೇಖ ಅವರು. ಸರಿ ಹೊರಟೋದ್ರು ಅವ್ರದ್ದೊಂದು ಟೀಮು ಹೊರಟೋದ್ರು, ಎಲ್ಲೋ ಕಾರಲ್ಲಿ ಸುತ್ತಾಡಿಕೊಂಡು ಒಂದು 2 hours ಬಿಟ್ಟು ಬಂದರು. ಈ ಹಾಡನ್ನ ಪಲ್ಲವಿ ಹೇಳಿದ್ರು, ಓ ಪ್ರೇಮದ ಗಂಗೆಯೇ ಇಳಿದು ಬಾ ಇಳಿದು ಬಾ ಇಳಿದು ಬಾ ಅಂತ. ಸೊ ಹಾಗಾಗಿ ಅದು ಅಣ್ಣವ್ರಿಗೋಸ್ಕರ ಮಾಡಿದ ಹಾಡದು.
1: ಸೂಪರ್, ಅಂದರೆ ಅದೇ ಫಸ್ಟ್ ಟೈಮ್ ಅನಿಸುತ್ತೆ ಅಣ್ಣವ್ರು
0: ಡ್ಯುಯೆಟ್, ಬೇರೆ ಹೀರೋಗೆ ಡ್ಯುಯೆಟ್ ಆಡಿದ್ದು ಅದೇ ಫಸ್ಟ್ ಟೈಮ್.

0: ಚಿಗುರಿತ ಕನಸು ಒಳ್ಳೆ ವಿಮರ್ಶೆ ಪಡೆದಂತಹ ಚಿತ್ರ, ಒಳ್ಳೆ ಒಪಿನಿಯನ್ ಬಂತು ಪ್ರೇಕ್ಷಕ ವಲಯದಿಂದ, ವಿಮರ್ಶಕರಿಂದ ಕೂಡ, ಸ್ಟೇಟ್ ಅವಾರ್ಡ್ ಕೂಡ ಬಂತು
1: ಅನ್ಕೊಂತ. ಚಿಗುರಿದ ಕನಸು ನಲ್ಲಿ ಆಕ್ಚುಲಿ ನಾನು ವರ್ಕ್ ಮಾಡಿ ಆಮೇಲೆ ಯಾಕೆ ವರ್ಕ್ ಮಾಡೋಕ್ಕಾಗಲಿಲ್ಲ ಅನ್ನೋದ್ಕೊಂಡಿದ್ದೆ. ಅದು ಚಿತ್ರಕತೆ ಸಂಭಾಷಣೆ ಎಲ್ಲ ಆಯಿತು, ಹಾಗೆ ಸಿನಿಮಾ ಶೂಟಿಂಗ್ ಹೋಗಬೇಕು. ಆ ಒರಿಜಿನಲ್ ಕಥೆನಲ್ಲಿ ಹೀರೋ ಅರ್ಧ ಸಿನಿಮಾ ಕನ್ನಡ ಮಾತಾಡಲ್ಲ, ಹಿಂದಿ ಮಾತಾಡ್ತಿರ್ತವೆ. ಹಿಂದಿ ಮಾತಾಡ್ತಾ ಕಡೆಗೆ ಏನಾಯಿತು, ಇಂಟರ್ವ್ಯೂಲ್ ಆದಮೇಲೆ ಇಲ್ಲಿ ಬಂದ ಮೇಲೆ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡ ಮಾತಾಡೋಕೆ ಶುರು ಮಾಡಿ ಕಲಿಯೋ ಥರ ಇದೆ. ರಾಜ್ಕುಮಾರ್ ಮಗ ಅರ್ಧ ಸಿನಿಮಾ ಕನ್ನಡ ಮಾತಾಡದೇ ಇರೋದು ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ, ಆಮೇಲೆ ಆ ಹೀರೋಗೆ ಒಂದು ಅಲ್ಲಿ ಕಾಲೇಜ್ ಡೇಸಲ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾಳೆ, ಅವಳು ಮೂಲ ಕಥೆನಲ್ಲಿ ಮಲಯಾಳಿ, ಸೊ ಹಾಗಾಗಿ ಈ ಕನ್ನಡ ಅನ್ನೋದು ಇಲ್ವೇ ಇಲ್ಲ, ಅವಳು ಮಲಯಾಳ ಮಾತಾಡ್ತಿರ್ತಾರೆ, ಅಲ್ಲೆಲ್ಲ ಹಿಂದಿ ಮಾತಾಡ್ತಿರ್ತಾರೆ, ಹೀಗಿರೋದು. ಅದಕ್ಕೆ ಏನಾಯಿತು, ರಾಜ್ಕುಮಾರ್ ಮಗ ಹೀರೋ ಮಾಡ್ತಾ ಅರ್ಧ ಸಿನಿಮಾ ಕನ್ನಡನೇ ಮಾತಾಡದೇ ಇರೋದನ್ನ ಜನ ಅಕ್ಸೆಪ್ಟ್ ಮಾಡಲ್ಲ ಅಂಥೇಳಿ ಅದನ್ನ ಮಾಡಲಿಲ್ಲ, ಸಿನಿಮಾ ಮಾಡೋದನ್ನ ಬಿಟ್ಬಿಟ್ರು. ಬಿಟ್ಟ ಮೇಲೆ ಆ ಟೈಮಲ್ಲಿ ಫಸ್ಟ್ ಡಿಸ್ಕಷನ್ನು ಆ ಟೈಮಲ್ಲಿ ನಾನಿದ್ದೆ. ಆಮೇಲೆ ಏನಾಯಿತು, ಸಿನಿಮಾನೇ ಕ್ಯಾನ್ಸಲ್ ಆಗೋಯ್ತು, ಕ್ಯಾನ್ಸಲ್ ಆಗಿ ಒಂದು ವರ್ಷ ಅದರ ವಿಷಯನೇ ಇಲ್ಲ. ಆಮೇಲೆ ನಾಗಾಭರಣ ಅವ್ರು ಏನು ಮಾಡಿದ್ರು, ಮಲಯಾಳಿ ಹುಡುಗಿ ಇದ್ದಾಳಲ್ಲ ಅವಳ ಕನ್ನಡದ ಹುಡುಗಿ ಅಂತ ಮಾಡಿ ಅವಳ ಮೂಲಕ ಹೀರೋಗೆ ಕನ್ನಡ ಬತ್ತಿತ್ತು ಅನ್ನೋದನ್ನು ಚೇಂಜ್ ಮಾಡಿದ ಮೇಲೆ ಅದು ಮತ್ತೆ ರೀರೈಟ್ ಆಗಿ ಸಿನಿಮಾ ಆಗಿದ್ದು. ಅದಕ್ಕೆ ಒಂದು ವರ್ಷ ಆಯಿತು. ಆಗ ನನಗೇನೋ ಬೇರೆ ಕೆಲಸ ಇತ್ತು, ನಾನು ಶೂಟಿಂಗಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ.

0: ಹೃದಯ ಹೃದಯ, ಚಿಗುರಿದ ಕನಸು ಇವೆರಡರ ಮಧ್ಯೆ ಇನ್ನೊಂದು ಸಿನಿಮಾ ಮಾಡಿದ್ರಿ, ಶಬ್ದವೇದಿ. ಆ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ 206ನೇ ಸಿನಿಮಾ, ವೃತ್ತಿ ಬದುಕಿನ 206ನೇ ಸಿನಿಮಾ, ಎಸ್ ನಾರಾಯಣ್ ಡೈರೆಕ್ಷನ್ ಸಿನಿಮಾ. ಅದು ಆಲ್ರೆಡಿ ಪೋಸ್ಟ್ಪನ್ ಆಗಿ ಮತ್ತೆ ಟೇಕ್ ಆಫ್ ಆಗಿದ್ದು.
1: ಹೌದು.
0: ಇನ್ನು ಅಣ್ಣವ್ರ ಸಿನಿಮಾ 206ನೇ ಸಿನಿಮಾ ಅಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಆಗಿತ್ತು. ಅದು ಎಸ್ ನಾರಾಯಣ್ ಆಗ ತುಂಬ ಪೀಕಲ್ಲಿ ಇದ್ದಂಥ ಟೈಮ್, ವೀರಪ್ಪ ನಾಯಕ, ಸೂರ್ಯವಂಶ, ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಿತ್ತಲ್ಲ. ಅಣ್ಣವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಶಬ್ದವೇದಿ ಸಿನಿಮಾಗೆ ಆಲ್ರೆಡಿ ಸುಮಾರು ಕಥೆಗಳು ಕೇಳಿ ಎಸ್ ನಾರಾಯಣ ಫೈನಲ್ ಮಾಡಿದರು ಪಾರ್ವತಮ್ಮನವರು. ಶಬ್ದವೇದಿ ಸೆಟ್ ಇರೋದ್ ಬಗ್ಗೆ ಹೇಗೆ ಸರ್?
1: ಹೃದಯ ಹೃದಯ ಸಿನಿಮಾ ಶೂಟಿಂಗ್ ಮುಗಿದಿತ್ತು, ಇನ್ನು ಡಬ್ಬಿಂಗು, ರೀ ರೆಕಾರ್ಡಿಂಗು ಇದೆಲ್ಲ ಕೆಲಸಗಳಿತ್ತು. ಸೊ ನಾವು ಅಸೋಸಿಯೇಟ್ಗಳು ಅದಕ್ಕೆ ಇರಲೇಬೇಕು, ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಶುರುವ ಶಬ್ದವೇದಿ ಮುಹೂರ್ತ ಆದಾಗ ನಾನು ಹೃದಯ ಹೃದಯ ಕೆಲಸದಲ್ಲಿದ್ದೆ. ಸೊ ಹಾಗಾಗಿ ನಾನು ಶಬ್ದವೇದಿ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ.
0: ಅಣ್ಣವ್ರು ಹೇಗಿದ್ರು ಸರ್ ನಿಮ್ಮ ಜೊತೆ? ಅಣ್ಣವರು ಒಬ್ಬ ವ್ಯಕ್ತಿ, ಮುಂದೆ ಒಬ್ಬ ಕನ್ನಡದ ಶಕ್ತಿಯಾಗಿದ್ದು ಹೇಗೆ ಸರ್ ನೀವು ಕಂಡಂತೆ?
1: ಸರ್, ಅಣ್ಣವರು, ಅಣ್ಣವ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಮಾತಾಡ್ತಿದ್ವಿ. ಅಂತಂದರೆ ನೋಡಿ, ಬೇರೆ ಒಬ್ಬ ಸಿನಿಮಾ ನಟರು, ದೊಡ್ಡ ದೊಡ್ಡ ನಟರಿದ್ದಾರೆ ದೇಶದಲ್ಲಿ, ಒಂದಷ್ಟು ಜನ ಸಾಹಿತಿಗಳು, ಒಂದಷ್ಟು ಜನ ಚರಿತ್ರಕಾರರು, ಒಂದಷ್ಟು ಜನ ಪ್ರೊಫೆಸರ್ಗಳು, ಒಂದಷ್ಟು ಜನ ಡಾಕ್ಟರ್ಗಳು, ಒಂದಷ್ಟು ಜನ ಇಂಜಿನಿಯರ್ಗಳು, ಈ ಥರ ಮೇಧಾವಿಗಳೆಲ್ಲ ಒಬ್ಬ ನಟನ ಬಗ್ಗೆ ಇಡೀ ದೇಶದಲ್ಲಿ ಮಾತಾಡೋದು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತ್ರ. ಆಮೇಲೆ ಬರೀ ಅಷ್ಟೇ ಅಲ್ಲ, ನಾನು ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ಡಾಕ್ಟರ್ ಆದೆ, ನಾನು ರಾಜ್ಕುಮಾರ್ ಅವ್ರ ಸಿನಿಮಾದಿಂದ ಪ್ರೇರೇಪಿತನಾಗಿ ಓದಿ ಮೇಸ್ಟರ್ ಆದೆ, ಡಾಕ್ಟರ್ ಆದೆ, ಇಂಜಿನಿಯರ್ ಆದೆ, ಜಡ್ಜ್ ಆದೆ, ಇನ್ನೇನೋ ಆದೆ ಅಂತ ಸಾಧಕರು ಇದ್ದಾರಲ್ಲ, ಸಾಧಿಸಬೇಕು ಅನ್ನುವ ಒಂದು ಗುರಿಯನ್ನು ರಾಜ್ಕುಮಾರ್ ಸಿನಿಮಾಗಳೇ ಕೊಟ್ಟಿರೋದು. ಯಾವ ಸಾಹಿತಿಯು ಈ ಪ್ರಭಾವವನ್ನು ಒಂದು ಸಮಾಜದ ಮೇಲೆ ಬೀರಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೆ ರಾಜ್ಕುಮಾರ್ ಕರ್ನಾಟಕದ ಒಬ್ಬ ಗುರು ಕೂಡ ಹೌದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಬಂಗಾರದ ಮನುಷ್ಯ. ಆಗಿನ ಕಾಲದಲ್ಲಿ ಡಿಗ್ರಿ ಮಾಡಿದಂತಹ ಯುವಕರು, ಏನೇನೋ ಕೆಲಸ ಹುಡುಕ್ಬೇಕು ಅದು ಇದು ಅಂತ ಇದ್ದಂಥವರೆಲ್ಲ ಬಂಗಾರದ ಮನುಷ್ಯ ನೋಡಿ ತನ್ನ ಹಳ್ಳಿಗೆ ವಾಪಸ್ ಬಂದು ಮತ್ತೆ ರೈತನಾಗಿ ಅದನ್ನು ಸಾಧಿಸೋದು ತುಂಬ ಜನ ಸಾಧಿಸಿದ್ರು ಅಂತ ಉದಾಹರಣೆ ಸಹಿತ ಹೇಳ್ತೀವಿ ನಾವು. ಸೊ ಆ ಥರದ ಪ್ರಭಾವವನ್ನು ಇನ್ನು ಯಾವ ನಟನೂ ಎಲ್ಲೂ ಬೀರಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಕಾಳಿದಾಸ ಕನ್ನಡಿಗನಲ್ಲ, ಆದರೆ ಕನ್ನಡಿಗರಿಗೆಲ್ಲ ಕಾಳಿದಾಸ ಗೊತ್ತು. ಒಬ್ಬ ಕಬೀರ ಕನ್ನಡಿಗನಲ್ಲ, ಕಬೀರ ಕನ್ನಡಿಗರಿಗೆಲ್ಲ ಗೊತ್ತು. ತುಕಾರಾಮ ಕನ್ನಡಿಗರಲ್ಲ, ಆದರೆ ತುಕಾರಾಮ ಕನ್ನಡಿಗರು ಎಲ್ಲರಿಗೂ ಗೊತ್ತು. ಯಾಕೆ ಅಂದರೆ ರಾಜ್ಕುಮಾರ್ ಸಿನಿಮಾಗಳಿಂದ.
0: ನಾವು ಕುಂಬಾರನ್ ನೋಡಿಲ್ಲ,
1: ಹೌದು,
0: ಕನಕದಾಸ ನೋಡಿಲ್ಲ, ಹಿರಣ್ಯಕಶ್ಯಪ ನೋಡಿಲ್ಲ,
1: ಹೌದು,
0: ಕೃಷ್ಣದೇವರಾಯನ ನೋಡಿಲ್ಲ, ಅವ್ರನ್ನೆಲ್ಲ ನೋಡಿದ್ದು ಅಣ್ಣವ್ರ ಮೂಲಕ.
1: ಹೌದು. ಹಾಗಾಗಿ ಕರ್ನಾಟಕಕ್ಕೆ ಒಂದು ಸಂಸ್ಕೃತಿಯನ್ನ, ಇತಿಹಾಸ ಪುರಾಣದ ಪ್ರತಿನಿಧಿಯಾಗಿ ರಾಜ್ಕುಮಾರ್ ಕಾಣಿಸ್ತಾರೆ.
0: ಮುತ್ತುರಾಜ ರಾಜಕುಮಾರನಾಗಿದೆ ಹೇಗೆ ಸರ್?
1: ಅದು ಈಗ ತಾನೇ ನಾವು ಕಥಾನಾಯಕನ ಕಥೆ ಅಂತ ಒಂದು ಪುಸ್ತಕ ಬಂದಿದೆ.
0: ನೀವು ಬರೆದಿದ್ದ?
1: ಅಲ್ಲ, ಅದು ರಾಜ್ಕುಮಾರ್ ಅವರೇ ಬರೆದಿದ್ದು. ಅಂದರೆ ಹೇಗೆ ಅಂದರೆ, 1976 1984 ತನಕ 8 ವರ್ಷಗಳು ವಿಜಯ ಚಿತ್ರ ಅಂತ ಒಂದು ಸಿನಿ ಮ್ಯಾಗ್ಝಿನ್ ಬರ್ತಾ ಇತ್ತು.
0: ಹೌದು.
1: ಆ ಮ್ಯಾಗ್ಝಿನ್ಗೆ ಅವರು ಪ್ರತಿ ತಿಂಗಳು ಅವರ ಬಾಲ್ಯದಿಂದ ಹಿಡಿದು ಅವರ ಹುಟ್ಟಿನ ಹಿನ್ನೆಲೆಯಿಂದ ಹಿಡಿದು ಅಪ್ ಟು ಪದ್ಮಭೂಷಣ ಪ್ರಶಸ್ತಿ ಬರುವವರೆಗೆ ಏನೇನು ನಡೀತು, ಮುಖ್ಯವಾದ ಘಟ್ಟಗಳನ್ನೆಲ್ಲ ಅವರು ಕಣ್ಣಿಗೆ ಕಟ್ಟು ಹಾಗೆ ವಿವರಿಸಿದರು. ಅಂದರೆ ಆಗೇನಾಗಿದೆ, ಇವರು ಉದಯಶಂಕರ್ ಅವರ ಸಹೋದರ ತಮ್ಮ ದತ್ತರಾಜ್ ಅವರು ಬರೆದಿದ್ದಾರೆ, ಇವರು ಕೂತು ಹೇಳಿ ಬರೆಸಿದ್ದಾರೆ. ಬಟ್ ಅವ್ರ ಬಾಲ್ಯನ ಎಷ್ಟು ಚೆನ್ನಾಗಿ ಆ ನೋವನ್ನ, ಅಂದರೆ ಇವ್ರು ಬರೆಸಿದ್ದು ಯಾವಾಗ 70-80s, ಅಂದರೆ ಇವರು ಪೀಕಲ್ಲಿದ್ದ ಕಾಲ, ಅಂದರೆ ಅವ್ರಿಗೆ ಹೆಸರಿತ್ತು, ದುಡ್ಡಿತ್ತು, ಎಲ್ಲ ಇತ್ತು, ಆದರೆ ಅವರು ಏನೂ ಇಲ್ಲದ ಸ್ಥಿತಿಯನ್ನು, ಆ ಬಡತನವನ್ನು, ಆ ನೋವನ್ನು ಎಷ್ಟು ಚೆನ್ನಾಗಿ ಕಣ್ಣಿಗೆ ಕಟ್ಟು ಹಾಗೆ ಆ ಎಮೋಷನ್ಸ್ ಜೊತೆ ಬರೆಸಿದ್ದಾರೆ ಅಂತಂದರೆ, ಆ ಪುಸ್ತಕ ಬರೋದಕ್ಕೂ ಮೂಲ ಕಾರಣ ನಾನೇ. ಸೊ ಬಟ್ ಏನಂತ, ಬರೀ ರಾಜ್ಕುಮಾರ್ ಅನ್ನೋರು ಒಬ್ಬರು ನಟ, ಗಾಯಕ ಇವೆಲ್ಲ ಸರಿ, ಬಟ್ ಈ ಪುಸ್ತಕ ಓದಿದಾಗ ಅವರೊಬ್ಬರು ಸಾಹಿತಿ ಅಂತಲೂ ಗೊತ್ತು, ದೊಡ್ಡ ಸಾಹಿತಿ ಅಂತಲೂ ಗೊತ್ತಾಗುತ್ತೆ.
0: ಸರಿ, ಈಗಿನ ಸಿನಿಮಾಗಳನ್ನ ನೋಡಿದ್ರೆ ಕನ್ನಡ ಚಿತ್ರರಂಗದ ಆ ಒಂದು ಗತವೈಭವದ ದಿನಗಳು, ಅಣ್ಣವರ ಕಾಲದ ಸುವರ್ಣಯುಗ.
1: ಸರ್, ನಾನು ಬಹಳ ಸತಿ ಯೋಚನೆ ಮಾಡಿದಾಗ ಅನಿಸೋದು, ಕನ್ನಡ ಚಿತ್ರರಂಗ ಯಾವಾಗಲೂ ಹುಟ್ಟಿತ್ತು, ಆದರೆ 1954 ಬೇಡರ ಕಣ್ಣಪ್ಪ ಮೂಲಕ ಬೆಳೆಯೋಕ್ಕೆ ಶುರುವಾಯಿತು. ಬರಗೂರು ಅವ್ರು ಹೇಳ್ತಾರೆ ನೋಡಿ, 12ನೇ ಶತಮಾನದಲ್ಲಿ ಬಸವಣ್ಣ, 20ನೇ ಶತಮಾನದಲ್ಲಿ ರಾಜಣ್ಣ ಅಂತ. ಹಾಗೆ ಶತಮಾನ ಪುರುಷ ಅವರು.
0: ಸರ್, ಆಮೇಲೆ ಇಡೀ ಕರ್ನಾಟಕ ಬೇಡ, ನಮ್ಮ ಮೈಸೂರದೇ ತಗೋಣ, ಅಣ್ಣವ್ರ ಸಿನಿಮಾ ಅಂದರೆ ಈ ಮಾದೇಪುರ, ರಮ್ನಹಳ್ಳಿ ಆ ಕಡೆಯಿಂದ ಗ್ರಾಮೀಣ ಭಾಗದಲ್ಲೆಲ್ಲ ಜನ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಬಂದು ಟಿಕೆಟ್ ತಗೊಂಡು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಸಿನಿಮಾ ನೋಡ್ಕೊಂಡು ಹೋಗೋರಂತೆ.
1: ಹೌದು.
0: ಆ ದಿನಗಳು ಹೇಗಿತ್ತು ಸರ್ ನಿಮ್ಗೆ ಗೊತ್ತಿರೋ ಹಾಗೆ?
1: ನಾನು ಈ ಬಂಗಾರದ ಮನುಷ್ಯದ ನೋಡಿದ ಸನ್ನಿವೇಶನ ನನ್ನ ತಿಮ್ಮಜ್ಜಿಯ ಮ್ಯಾಗ್ಲುಂಡಿ ಕಾದಂಬರಿಯಲ್ಲಿ ಒಂದು ಚಾಪ್ಟ್ರೇ ಬರೆದಿದ್ದೀನಿ. ಅಂದರೆ ನಾವು ಹೇಗೆ ಹಳ್ಳಿಯಿಂದ ಹರವೆಯನ್ನು ಊರಿಗೆ ಬಂಗಾರದ ಮನುಷ್ಯ ನೋಡೋಕೆ ಹೋದ್ವಿ, ಹೋಗೋ ಪ್ರೋಸೆಸ್ಸಲ್ಲಿ ಏನೇನು ಮಾತುಕತೆ ಆಯಿತು, ಸಿನಿಮಾ ಹೇಗಿತ್ತು, ವಾಪಸ್ ಬರ್ತಾ ಏನೇನಾಯಿತು ಅಂತ ಇಡೀ ರಾತ್ರಿಯ ಕಥೆಯನ್ನು ಬರೆದಿದ್ದೀನಿ ನಾನು. ಅದೊಂದು ಜಾತ್ರೆ, ಅದೊಂದು ಯಾತ್ರೆ. ರಾಜ್ಕುಮಾರ್ ಸಿನಿಮಾನ ಗಾಡಿ ಕಟ್ಕೊಂಡೋಗಿ ನೋಡೋದು, ಬರೋದು ಅನ್ನೋದು ನನ್ನ ಅನುಭವದಲ್ಲಿ ಅದೊಂದು ಜಾತ್ರೆ, ಅದೊಂದು ಯಾತ್ರೆ. ನಭೀತೋ ನ ಭವಿಷ್ಯತಿ ಅಂತಾರಲ್ಲ, ಹಾಗೆ ಅದು ರಾಜ್ಕುಮಾರ್ ಅವರಿಗೆ ಮೊದಲು, ರಾಜ್ಕುಮಾರ್ ಅವರಿಗೆ ಕೊನೆ.
0: ಇದಿಷ್ಟು ರಾಜ್ಕುಮಾರ್ ಯುಗ. ಆದರೆ ಇನ್ನೊಂದು ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳ ನಂತರ ನೀವು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡಕ್ ಶುರು ಮಾಡಿದ್ರಿ. ಅಪ್ಪು, ಅಭಿ,
1: ಅರಸು,
0: ಪರಮಾತ್ಮ ಸಿನಿಮಾಗಳು ಮಾಡಿದ್ರಿ, ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್?
1: ಜನ್ಮದ ಜೋಡಿ ಟೈಮಿಂದನೂ ಅವ್ರನ್ನ ನೋಡ್ತಾ ಇದ್ದೆ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಚರ್ಚೆಗಳು ಎಲ್ಲ ಇದ್ದಾಗ ಇವ್ರು ಏನು ಮಾಡಿದ್ರು, ಬೆಳಿಗ್ಗೆ ಆಫೀಸ್ಗೋ ಅಥವಾ ಎಲ್ಲ ಅವ್ರ ಡ್ಯೂಟಿಗೆ ಹೊರಡುವಾಗ ಬಂದುಬಿಟ್ಟು ಆ ಅಪ್ಪಾಜಿಯವ್ರ ಕಾಲು ನಮಸ್ಕಾರ ಮಾಡಿಬಿಟ್ಟು ನಮಗೆಲ್ಲ ಬಾಯಿ ಅಂದ್ಬಿಟ್ಟು ಹೊರಡೋರು. ಆಮೇಲೆ ನಾವು ಒಂದು 5-6 ಗಂಟೆಗೆ ಹೋಗ್ತಿದ್ವಿ. ಆಮೇಲೆ ಅವ್ರು ಎಷ್ಟೊತ್ತಿಗೆ ಬರ್ತಿದ್ರೆ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರ ಮನೇಲೇ ಇದ್ದರೂ ಕೂಡ ಅವರು ಅಷ್ಟು ಸಿಗ್ತಿರಲಿಲ್ಲ. ಜನ್ಮದ ಜೋಡಿ 100 ಡೇಸ್ ಫಂಕ್ಷನಲ್ಲಿ ಮಾತ್ರ ಭಾಳ ಪ್ರೀತಿಯಿಂದ ಮಾತಾಡಿಸಿ ಆವತ್ತು 5 ದಿನ ಜೊತೆಯಲ್ಲಿದ್ವಿ. ಅದು ಬಿಟ್ಟರೆ ಜಾಸ್ತಿ ಇರಲಿಲ್ಲ. ಅದಾದಮೇಲೆ ಪುನೀತ್ ಅವ್ರನ್ನ ಹೀರೋ ಮಾಡಬೇಕು ಅಂತ ಅವ್ರ ಮನೆಯವರು ಡಿಸೈಡ್ ಮಾಡಿದ್ರು. ಪುನೀತ್ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ? ಒಂದು, ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸಕ್ತಿ. ಇನ್ನೊಂದು, ಅವ್ರಿಗವರೇ ನಾನೇನು ಚೆನ್ನಾಗಿದ್ದೀನಿ, ನಾನು ಹೆಂಗೆ ಹೀರೋ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಕನ್ನಡ ಸ್ಕ್ರೀನು ಅಣ್ಣವ್ರನ್ನ ನೋಡಿದೆ, ಅಪ್ಪಾಜಿನ ನೋಡಿದೆ, ವಿಷ್ಣುವರ್ಧನ್ ಅಂತ ಒಬ್ಬ ಸ್ಫುರದ್ರೂಪಿ ನೋಡಿದೆ, ಅನಂತ್ನಾಗ್ ಅವ್ರ ಥರ ಒಬ್ಬ ಸ್ಫುರದ್ರೂಪಿ ನೋಡಿದೆ. ಇಂಥ ಕನ್ನಡ ಚಿತ್ರರಂಗ ನನ್ನನ್ನು ಹೀರೋ ಆಗಿ ಅಕ್ಸೆಪ್ಟ್ ಮಾಡುತ್ತಾ ಅಂತ ಅನುಮಾನ ಇತ್ತು ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಹೀರೋ ಮಾಡುವ ಆಸಕ್ತಿ ಇರಲಿಲ್ಲ. ಬಟ್ ಇಷ್ಟೆಲ್ಲ ಆದಮೇಲೆ ಬಲವಂತವಾಗಿ ಮನೆಯವರು ಅವ್ರನ್ನ ಅಪ್ಪು ಸಿನಿಮಾ ಮಾಡಿದ್ದು. ಮತ್ತು ಅವ್ರಿಗೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ. ಬಟ್ ಸಿನಿಮಾ ಸೂಪರ್ ಹಿಟ್ ಆಗಿ ಸಿನಿಮಾದಿಂದ ಸಿನಿಮಾಕ್ಕೆ, ಸಿನಿಮಾದಿಂದ ಸಿನಿಮಾಕ್ಕೆ ಅವ್ರಿಗೆ ಅವ್ರ ಬಗ್ಗೆ ಪಾಸಿಟಿವ್ ರಿವ್ಯೂಸು ಇದೆಲ್ಲ ಎಲ್ಲ ಕಡೆ ಬಂದಿದ್ದರಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯಿತು. ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿ ಯಾವ ಸಿನಿಮಾ ಬೇಡ ಅಂತಿದ್ರು ಅದನ್ನು ಪ್ರೀತಿಸೋಕೆ ಶುರು ಮಾಡಿದ್ರು.
0: ನೀವು ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಿ, ಕಲಾವಿದನಾಗೂ ಕೂಡ ನಟಿಸಿದ್ರಿ ಪರಮಾತ್ಮ ಚಿತ್ರದಲ್ಲಿ.
1: ನಾನು ಸಹ ನಿರ್ದೇಶಕನ ಕೆಲಸ ಮಾಡಿದ ಎಲ್ಲ ಸಿನಿಮಾಗಳಲ್ಲೂ ಎಲ್ಲೋ ಒಂದೊಂದು ಸೀನಲ್ಲಿ ಸುಮ್ಮನೆ ಹಿಂಗೆ ಬಂದೋಗೋ ಪಾತ್ರ ಮಾಡೇ ಇದ್ದೀನಿ. ಅದು ನನ್ನ ಆಸೆ. ಆದರೆ ದೊಡ್ಡ ಪಾತ್ರ ಮಾಡೋ ಆಸೆ ನನಗಿರಲಿಲ್ಲ. ಯಾಕೆಂದರೆ ನನಗೇನೋ ನನ್ನ ಬಗ್ಗೆನೇ ನನಗೆ ನಾನು ಆ್ಯಕ್ಟ್ರಲ್ಲ ಅಂತ ಒಂದು ಭಾವನೆ ಈಗಲೂ ಇದೆ, ಆಗಲೂ ಇತ್ತು. ಬಟ್ ಪರಮಾತ್ಮ ಸಿನಿಮಾದಲ್ಲಿ ಏನಾಯಿತು, ಯೋಗರಾಜ್ ಭಟ್ರು ಅವ್ರಿಗೇನಂತಂದರೆ ಇನ್ಯಾರನೋ ಅದಕ್ಕೆ ಔಟ್ಡೋರ್ ಶೂಟಿಂಗು, ಅದಕ್ಕೋಸ್ಕರ ಯಾರನ್ನೋ ಕರೆಸಬೇಕು, ಅವ್ರನ್ನೆಲ್ಲ ಉಳಿಸ್ಬೇಕು, ತಿರ್ಗಾ ದಿಢೀರಂತ ಶೂಟಿಂಗ್ ಬಂದರೆ ಅವ್ರ ಡೇಟ್ ಇಲ್ಲ ಅಂತ ಹಿಂಗೇನೋ ಆಗ್ಬಿಡುತ್ತೆ, ನೀವಿಬ್ಬರೇ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಅಂತ ನಮ್ಗೆ ವಹಿಸಿದ್ರು. ಸೊ ಬೇಡ ಅಂದರೂ ಹಠಕ್ಕೆ ಬಿದ್ದು ಬಲವಂತ ಮಾಡಿ ಮಾಡಿಸಿದ ಪಾತ್ರ. ಅದು ಮಾಡಿದಾಗಲೂ ಅದನ್ನು ನೋಡಿದಾಗಲೂ ನನಗೇನು ಅನ್ನಿಸ್ಲಿಲ್ಲ. ಆದರೆ ಅಪ್ಪು ಅವ್ರು ತೀರೋದ ಮೇಲೆ ಅದಕ್ಕೊಂದು ಹೊಸ ಅರ್ಥ ಬಂತು. ಈ ಮೂಲಕ ಆದರೂ ನಾನು ಅವ್ರ ಜೊತೆಯಲ್ಲಿದ್ದೀನಲ್ಲ ಅನ್ನೋದು. ಈಗಲೂ ನಾನು ಸ್ಕ್ರೀನ್ ಮೇಲೆ ಅಲ್ಲಿ ಇಲ್ಲಿ ಆ ಸೀನ್ ನೋಡಿದಾಗ ನನ್ನ ಜೊತೆ ಅವ್ರ ಜೊತೆ ನಾನು ಇದ್ದೀನಿ ಅನ್ನೋ ಫೀಲಿಂಗ್ ಇದೆ.
0: ಅದರ ಒಂದು ಡೈಲಾಗ್ ತುಂಬ ಇಷ್ಟ ಆಯ್ತು ನನಗೆ. ಕಿವಿಲಿ ಕೇಳೋವಂಥದ್ದು ಏನಾದರೂ ನಡೀತಾ ಅಂತ
1: ನಡೀತ ಸರ್,
0: ಅದು ಈಗಲೂ ಮೈಂಡಲ್ಲಿ ಇದೆ ನನಗೆ. ಅದು ಅದೇ ನಾನು ಸರ್ ಏಕೈಕ ಚಿತ್ರ ನೀವು ಆ್ಯಕ್ಟ್ ಮಾಡಿದ ಅವ್ರ ಜೊತೆ.
1: ಅಪ್ಪುನಲ್ಲೂ ಇದ್ದೀನಿ, ಅಪ್ಪುನಲ್ಲಿ ಒಂದು 2 ಸೀನ್ ಬರ್ತೀನಿ. ಇವರು ಕಮಿಷನರ್ ಬರ್ತಾರಲ್ಲ ಅವಿನಾಶ್ ಎಂಟ್ರಿ, ಅವಾಗ ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ಆಮೇಲೆ ಇನ್ನೊಂದ್ಸತಿ ಆ ಮಗಳನ್ನ ಅಪ್ಪು ಎಳ್ಕೊಂಡು ಹೋದಾಗ ಅಲ್ಲಿ ಮುಂದೆ ಪ್ರಶ್ನೆಗಳು ಕೇಳ್ತಾ ಇರ್ತೀನಿ. 2 ಸೀನಲ್ಲಿ ಇದ್ದೀನಿ ನಾನು ಪತ್ರಕರ್ತನಾಗಿ. ಆಮೇಲೆ ನಾನು ಆ್ಯಕ್ಟ್ ಮಾಡದೇ ಇದ್ರೂ ಕೂಡ ಈ ಹುಡುಗರು ಸಿನಿಮಾದಲ್ಲಿ ಒಂದು ಸಣ್ಣ ಸೀನು ಡಾಕ್ಟ್ರಾಗಿ ಬರ್ತೀನಿ ನಾನು. ಆ ಇವ್ರಿಗೆ ಕಾಲು ತೆಗಿಬೇಕಾಗಿರುತ್ತೆ ಶ್ರೀನಗರ ಕಿಟ್ಟಿಗೆ, ಆಗ ಡಾಕ್ಟರ್ ನಾನೇ.

0: ಇಷ್ಟೆಲ್ಲದರ ನಡುವೆ ನೀವು ನಿರ್ದೇಶಕರಾಗ್ತೀರಿ ಒಂದು ಹೊಸ ಪ್ರಯೋಗದ ಮೂಲಕ ಡಿ ಎನ್ ಎ. ಆ ಚಿತ್ರಕ್ಕೆ ಇನ್ಸ್ಪಿರೇಷನ್ ಏನು ಸರ್, ಕಂಟೆಂಟ್ ಏನಕ್ಕೆ ತಲೆ ಹೊಳಿತು ಸರ್ ನಿಮಗೆ ಡಿ ಎನ್ ಎ ಅನ್ನೋದು? ಟೈಟ್ಲೆ ತುಂಬ ಸ್ಪೀಡ್ ಆಗಿದೆಯಲ್ಲ.
1: ನಾನು ಒಂದು ಈ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಸಿನಿಮಾ ನೋಡಿದ್ದೆ, ಲೈಕ್ ಫಾದರ್ ಲೈಕ್ ಸನ್ ಅಂತ ಒಂದು ಸಿನಿಮಾ, ಜಪಾನೀಸ್ ಫಿಲ್ಮ್. ಅದ್ರ ಕಂಟೆಂಟು ಆ ಸಿನಿಮಾ ಏನು ರೀಮೇಕ್ ಅದು, ಲೈಕ್ ಫಾದರ್ ಲೈಕ್ ಸನ್ ನೋಡಿದಾಗಲೇ ನಮಗೆ ಬಂಗಾರದ ಪಂಜರ ನೆನಪಾಯ್ತು. ಅದೇ ಕಂಟೆಂಟ್ ಅದು, ಬಂಗಾರದ ಪಂಜರದ್ದೇ ಕಂಟೆಂಟ್ ಅದು. ನನಗೆ ಇದು ಈ ಕತೆ ಹೇಳಬೇಕಲ್ಲ ಮತ್ತೆ ಅಂದರೆ, ಅಣ್ಣವರು ಬಂಗಾರದ ಪಂಜರ ಮಾಡಿದ್ದು ಆ ಕಾಲದಲ್ಲಿ, ಆಮೇಲೆ ಅದರಲ್ಲಿ ಒಂದು ಮಗು ಇಷ್ಟೇ ಕತೆ. ಇದರಲ್ಲಿ ಎರಡು ಮಕ್ಕಳ ಪ್ರಶ್ನೆ ಬರುತ್ತೆ ಅಂದರೆ ಎಕ್ಸ್ಚೇಂಜ್ ಆಗಿರೋ ಕತೆ, ಬಟ್ ಅದೇ ವಿಷಯ ಬೇರೆ ಥರ ಸ್ಕ್ರೀನ್ ಪ್ಲೇ ಇದೆ. ಇದನ್ನು ನಾನು ಅಂದರೆ ಆ ಸಿನಿಮಾದಲ್ಲಿ, ಆ ಒಂದು ಫಾರಿನ್ ಸಿನಿಮಾದಲ್ಲಿ ನಾನು ಏನು ನೋಡಿದೆ, ಅಲ್ಲಿಗಿಂತ ಇಲ್ಲಿಗೆ ಯಾಕೆ ಸೂಕ್ತ ಅಂತ ನನಗನ್ನಿಸ್ತು ಆ ಕತೆ ಅಂದರೆ, ಇಲ್ಲಿ ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ಕಲ್ಚರು ಇದೆಲ್ಲ ನಮ್ಮ ದೇಶದಲ್ಲಿದೆ. ಸೊ ಹಾಗಾಗಿ ಎರಡು ಜಾತಿಯ ಮಕ್ಕಳು, ಎರಡು ಕಲ್ಚರ್ನ ಮಕ್ಕಳು ಆ ಕಡೆ ಈ ಕಡೆ ಬೆಳೆದಾಗ ಹುಟ್ಟು ಗುಣಕ್ಕಿಂತ ಬೆಳೆಯೋ ಗುಣ ಮುಖ್ಯ. ನಾನು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ತಿದ್ದೀನಿ ಬೇರೆ, ನಾನು ಹುಟ್ಟಿದ ಜಾತಿ ಬೇರೆ ಅಥವಾ ಧರ್ಮ ಬೇರೆ ಕಲ್ಚರ್ ಬೇರೆ, ನಾನು ಇನ್ನೊಂದು ಮನೇಲಿ ಬೆಳೆದಾಗ ಹುಟ್ಟು ಗುಣ ಬರುತ್ತೋ ಬೆಳೆದ ಗುಣ ಬರುತ್ತೋ, ಸಹಜವಾಗಿ ಬರೋದೇ ಬೆಳೆಯೋ ಗುಣ. ಕಕೇಶಿಯನ್ ಚಾಕ್ ಸರ್ಕಲ್ ಅಂತ ಒಂದು ನಾಟಕ, ತುಂಬಾ ಜಗತ್ ಪ್ರಸಿದ್ಧ ನಾಟಕ ಇದೆ, ಆ ನಾಟಕದ ವಸ್ತು ಕೂಡ ಇದೆ, ಅದು ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಇದನ್ನ ಇಟ್ಕೊಂಡು ಅದನ್ನ ಇಂಡಿಯಾ ನಮ್ಮ ಭಾರತದ ಅಂದ್ರೆ ಕನ್ನಡದ ಸಂದರ್ಭಕ್ಕೆ ಅದನ್ನ ಹೇಗೆ ಬದಲಾಯಿಸ್ಕೋಬೇಕು, ಅದನ್ನು ಬದಲಾಯಿಸ್ಕೊಂಡು ಒಂದು ತುಂಬಾ ಎಮೋಷನಲ್ ಆದ ಒಂದು ಸಿನಿಮಾ ಮಾಡಿದ್ವಿ. ನೋಡಿದವರು ಹತ್ತಿರ ರಿವ್ಯೂಸ್ ಅಲ್ಲೆಲ್ಲ ಬಂದಿದೆ, ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ, ಈಗಲೂ ಇದೆ ನೋಡಿ.
0: ಸರ್, ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಜನುಮದ ಜೋಡಿಯಿಂದ ಹಿಡಿದು ಇಲ್ಲಿ ತನಕ ಬಂದಿದ್ರಿ, ಹೆಚ್ಚು ಕಡಿಮೆ 30-35 ವರ್ಷಗಳ ಜರ್ನಿ. 95 ಬಂದಿದ್ದ ಜನುಮದ ಜೋಡಿ,
1: 96 ಕರೆಕ್ಟ್,
0: 30 ವರ್ಷ. 3 ದಶಕಗಳ ಕಾಲ ಕಲಾ ಸೇವೆಯಲ್ಲಿ ಇದ್ದೀರಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿ, ಏನನ್ಸುತ್ತೆ ಸರ್ ತಕ್ಷಣಕ್ಕೆ?
1: ನಾನು ಕೆಲಸ ಮಾಡಿದ್ರ ಬಗ್ಗೆ ನನಗೆ ತೃಪ್ತಿ ಇದೆ. ಅಂದರೆ ನಾನು ಬೇರೆ ಸಿನಿಮಾಗಳಿಗೆ ಸಹ ನಿರ್ದೇಶಕ ಅಂತ ಮಾಡಿದ್ರು, ರೆಗ್ಯುಲರ್ ಆಗಿ ಡೈರೆಕ್ಟ್ ಹೇಳಿದ ಕೆಲಸ ಮಾಡೋದು ಅಂತ ಅಲ್ಲ. ಅದು ಅಲ್ಲೂ ಕೂಡ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸ್ತವನು ನಾನು. ಆ ಸಿನಿಮಾಕ್ಕೆ ಏನಾದರೂ ನನ್ನ ಕಾಂಟ್ರಿಬ್ಯೂಷನ್ ಬೇಕಲ್ಲ, ನನ್ನ ಅದೇ ಚಿಂತನೆಗಳನ್ನ ನಾನು ಮಾಡಿರೋ ಕೆಲಸದಲ್ಲಿ ನನ್ನ ಸಿನಿಮಾಗಳಲ್ಲಿ ನನಗೆ ತೃಪ್ತಿ ಅಂತೂ ಇದೆ.
0: ಸರ್, ಕಾರ್ಯಕ್ರಮದ ಕಡೆಯ ಘಟ್ಟದಲ್ಲಿ ಇದ್ದೀವಿ, ಈಗ ಪಟಾಪಟ್ ಅಂತ ಒಂದು
1: ಪ್ರಶ್ನೆ,
0: ಒನ್ ಲೈನ್ ಕ್ವಶನ್, ಒನ್ ಲೈನ್ ಆನ್ಸರ್.
1: ಓಕೆ.
0: ಪ್ರಕಾಶ್ ರಾಜ್ ಮೇಹು ಅವರ ಮೇಲೆ ಪ್ರಭಾವ ಬೀರಿದಂತ ನಟ ಹಾಗೂ ನಿರ್ದೇಶಕ?
1: ಡಾಕ್ಟರ್ ರಾಜ್ಕುಮಾರ್.
0: ಡೈರೆಕ್ಟರ್?
1: ನಾಗಾಭರಣ.
0: ಪ್ರಕಾಶ್ ರಾಜ್ ಅವರ ಮೇಲೆ ಪ್ರಭಾವ ಬೀರಿದಂತ ಚಿತ್ರಗಳು
1: ತುಂಬಾ ಇದೆ,
0: ಅದರಲ್ಲಿ ಒಂದೆರಡು.
1: ಬಂಗಾರದ ಮನುಷ್ಯ.
0: ಯಾವ ಸಿನಿಮಾನ ನೋಡಿ ಮಾಡಿದ್ರೆ ಈ ತರ ಸಿನಿಮಾ ಮಾಡ್ಬೇಕಪ್ಪ ಅಂತ ಯಾವ ಸಿನಿಮಾ ನೋಡಿ ಅನಿಸ್ತು ಸರ್?
1: ಬಂಗಾರದ ಪಂಜರ ನೋಡಿ ಆ ತರ ಸಿನಿಮಾ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಡಿ ಎನ್ ಎ ಮಾಡಿದೆ.
0: ಪ್ರಕಾಶ್ ರಾಜ್ ಮೇಹು ಅವರು ಮನೇಲಿ ಒಬ್ಬರೇ ಇದ್ದಾಗ ಮಾಡ್ಕೊಳ್ಳುವಂತ ಅಡಿಗೆ?
1: ಮೊದಲು ಸಣ್ಣ ಒಂದಷ್ಟು ಮಾಡ್ತಿದ್ದೆ, ಉಪ್ಪೆಸರು ಈ ತರದೆಲ್ಲ ಮಾಡ್ತಿದ್ದೆ. ಯೂಟ್ಯೂಬ್ ಬಂದ್ಮೇಲೆ ಏನ್ ಬೇಕಾದ್ರೂ ಅಡಿಗೆ ಮಾಡ್ತೀನಿ. ನಮ್ಮ ಮನೇಲಿ ನಾನು ಬಹಳ ಸತಿ ಮಾಡ್ತೀನಿ, ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನಾನು ಮಾಡೋ ಅಡಿಗೆ ಇಷ್ಟ, ಎಸ್ಪೆಷಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಯಾಕಂದ್ರೆ ಅದು ನನ್ನ ಸ್ವಂತದ್ದಲ್ಲ, ಯೂಟ್ಯೂಬ್ ನೋಡ್ಕೊಂಡು ನಮ್ಮ ಮನೇಲಿ ಮಾಡದೇ ಇರೋದನ್ನ ನೋಡ್ಕೊಂಡು ಮಾಡ್ತೀನಿ.
0: ಯೂಟ್ಯೂಬ್ನ ಮೆನ್ಷನ್ ಮಾಡಿದ್ರಿ ಅಂದ್ರೆ ಈಗಿರುವಂತಹ ಸಾಮಾಜಿಕ ಜಾಲತಾಣ ಆಗಲೇ ಇದ್ದಿದ್ರೆ ಹೇಗಿರ್ತಿತ್ತು ಸರ್ ಚಿತ್ರರಂಗ?
1: ಈಗ ಸಿನಿಮಾ ರಂಗ ಅಧೋಗತಿಗೆ ಇಳಿದಿರೋದ್ರಲ್ಲಿ ಇವೆಲ್ಲರ ಪಾತ್ರನೂ ಇದೆ. ಕೆಲವು ಪ್ಲಸ್ ಇರ್ಬೋದು, ಬಟ್ ಮೈನಸೇ ಜಾಸ್ತಿ.
0: ಸೋಷಿಯಲ್ ಮೀಡಿಯಾ ಅನ್ನೋದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಪೂರಕನೋ ಮಾರಕನೋ?
1: ಸ್ವಲ್ಪ ಮಟ್ಟಕ್ಕೆ ಪೂರಕ, ಹೆಚ್ಚಿನ ಮಟ್ಟಕ್ಕೆ ಮಾರಕ.
0: ಅಂದಿನ ಚಿತ್ರರಂಗಕ್ಕೂ ಇಂದಿನ ಚಿತ್ರರಂಗಕ್ಕೂ ತಾಳೆ ಹಾಕಿ ನೋಡಿದಾಗ ನಿಮ್ಮ ದೃಷ್ಟಿಕೋನದಲ್ಲಿ ಚಿತ್ರರಂಗ ಈಗ ಹೇಗಿದೆ ಸರ್?
1: ಹಿಂದಿನ ಚಿತ್ರರಂಗದಲ್ಲಿ ಸಿನಿಮಾಗಳ ಕ್ವಾಲಿಟಿ, ಕಥೆ, ಚಿತ್ರಕಥೆ, ಸಂಭಾಷಣೆ, ಅದಕ್ಕೆ ಬೇಕಾದಂಥ ಪೂರಕವಾದ ನಟರು, ಅಭಿನಯ ಇವೆಲ್ಲ ಇರ್ತಿತ್ತು. ಇವತ್ತು ಅದನ್ನೆಲ್ಲವನ್ನು ಈ ಟೆಕ್ನಾಲಜಿ ನುಂಗ್ಬಿಟ್ಟಿದೆ.
0: ಪ್ರಕಾಶ್ ರಾಜ್ ಮೇಹೋ ಅವರ ಮುಂದಿನ ಯೋಜನೆಗಳು ಹಾಗೂ ಯೋಚನೆಗಳು?
1: ಅದೇ ಕಂಡಾಯ ಅಂತ ಒಂದು ಸಿನಿಮಾ ಪ್ರಯತ್ನ ನಡೀತಾ ಇದೆ. ಹಲವಾರು ಕಥೆಗಳಿದೆ, ಯಾವ್ಯಾವ್ದಾಗತ್ತೆ ಆಗತ್ತೆ ಅದು ನಮ್ಮ ಕೈಯಲ್ಲಿಲ್ಲ.
0: ಕನ್ನಡ ಚಿತ್ರರಂಗಕ್ಕೆ ಹಾಗೂ ಮೈಸೂರು ಆಕಾಶವಾಣಿಗೆ 90 ವರ್ಷ ಅಂದರೆ 9 ದಶಕ ಪೂರೈಸಿರುವ ಈ ಸುಸಂದರ್ಭದಲ್ಲಿ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
1: ಏನೇ ತಂತ್ರಜ್ಞಾನ ಮುಂದುವರಿಯಲಿ, ಎಷ್ಟೇ ಬದಲಾವಣೆಗಳಾಗಲಿ, ಮನುಷ್ಯನ ಎಮೋಷನ್ಸು, ಮನುಷ್ಯನ ಸಂಬಂಧಗಳು, ಅದೇ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಸಿನಿಮಾ ಇರಲಿ, ರಂಗಭೂಮಿ ಇರಲಿ, ಆಕಾಶವಾಣಿ ಇರಲಿ, ದೂರದರ್ಶನ ಇರಲಿ, ಇವೆಲ್ಲವೂ ಮನುಷ್ಯನ ಸಂವೇದನೆಗಳನ್ನೇ ಬೆಳೆಸಬೇಕು, ಮನುಷ್ಯ ಮನುಷ್ಯ ಸಂಬಂಧಗಳನ್ನೇ ಬೆಳೆಸಬೇಕು, ಪ್ರೀತಿಗಳನ್ನೇ ಬೆಳೆಸಬೇಕು.

0: ತುಂಬ ಖುಷಿಯಾಯಿತು ಪ್ರಕಾಶ್ ರಾಜ್ ಮೇಘಲಹುಂಡಿ ಅವರು ಇವತ್ತು ಇಲ್ಲಿ ತನಕ ನಿಮ್ಮ ಜೊತೆ ಮಾತಾಡಿ ಕನ್ನಡ ಚಿತ್ರರಂಗದ ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವನ ತುಂಬ ಹತ್ತಿರದಿಂದ ಕಂಡಿದ್ದೀರಿ, ಅದನ್ನು ತಿಳಿಸ್ಕೊಟ್ರಿ. ಪುನೀತ್ ರಾಜ್ಕುಮಾರ್ ಬಗ್ಗೆ ತಿಳಿಸ್ಕೊಟ್ರಿ, ಮನೆ ಕನ್ನಡ ಚಿತ್ರರಂಗದ ಹಲವು ವಿಭಾಗಗಳ ಬಗ್ಗೆ ಮಾತಾಡಿದ್ರಿ. ತುಂಬ ವಿಚಾರಗಳನ್ನ ತಿಳ್ಕೊಂಡು ಇವತ್ತು ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು. ನಕ್ಷತ್ರ ಲೋಕದಲ್ಲಿ ಇವತ್ತು ನಿಮ್ಮನ್ನು ನಾನು ಸಂದರ್ಶನ ಮಾಡೋದಕ್ಕೆ, ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮ್ಮ ಆಕಾಶವಾಣಿ ನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.
1: ನನ್ನ ಕಡೆಯಿಂದನೂ ಧನ್ಯವಾದಗಳು. ನಾನು ಮೈಸೂರು ಆಕಾಶವಾಣಿಯಲ್ಲಿ ನಾನು ಡಿಗ್ರಿ ಓದ್ತಿದ್ದ ದಿನಗಳಲ್ಲಿ ಮಾಲಂಗಿ ಮಡು ಅನ್ನುವ ಒಂದು ರೇಡಿಯೋ ನಾಟಕದಲ್ಲಿ ಅಭಿನಯಿಸಿದ್ದೀನಿ. ಇದು ಎರಡನೇ ಬಾರಿ ನಾನು ಇಲ್ಲಿ ಬಂದಿರೋದು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಕೇಳುಗರಿಗೂ ನಿಮಗೂ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು,
3: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಕೇಳಿದಿರಿ.
4: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ಕನ್ನಡ ಸಿನಿಮಾ ನಿರ್ದೇಶಕ ಹಾಗೂ ಬರಹಗಾರ ಪ್ರಕಾಶ್ ರಾಜ್ ಮೇಹು. ಪ್ರಸ್ತುತಿ ಶ್ರೀಮಾನ್ ಎಸ್.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ ಗಮನಿಸಿ, ಇಂದು ಸಂಜೆ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತಿನ ಕನ್ನಡ ಅನುವಾದದ ಮರುಪ್ರಸಾರ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ.

0: ಹದಿನಾರನೆಯ ಶತಮಾನದ ಜೈನ ಕವಿ, ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ, ಸಂಪ್ರದಾಯ ಮುರಿದು ಹೊಸ ಮಾರ್ಗ ತುಳಿದವನು. ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಸುಕಥೆಯ ಪೇಳುವೆ ಎನ್ನುತ್ತ ಭರದೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರಾಧೀಶ್ವರ ಶತಕ, ಅಪರಾಜಿತೇಶ್ವರ ಶತಕಗಳನ್ನು ನೀಡಿದ ಮಹಾಕವಿ
1: ಭರತ ಭೂತಣ ಕೇಸಿ.

ಸಾಂಗತ್ಯ ವಿಲಾಸ, ಲವಲವಿಕೆಯ ಶೈಲಿ, ಹೃದಯ ದೃಶ್ಯ ಚಿತ್ರ, ರೂಪಕ ಸಿಂಚಿತ ಭಾಷಾ ವಿಲಾಸ, ಉನ್ನತ ಶೃಂಗಾರ, ಆಪ್ತ ಸಂಸಾರ ಚಿತ್ರಣ, ತಿಳಿಹಾಸ್ಯದ ಸೆಲೆ, ಬೇರೆ ಭಾಷೆಗಳಿಗೂ ಅನುವಾದಗೊಂಡ ಭರತೇಶ ವೈಭವ.

0: ವೈರಾಗ್ಯ, ನೀತಿ, ಅಧ್ಯಾತ್ಮ ವಿಚಾರಗಳ ಬೋಧಪ್ರದ ಪ್ರತಿಪಾದನೆ ಇವನ ಶತಕಗಳಲ್ಲಿ. ಅಚ್ಚಗನ್ನಡದ ಸೊಬಗು ಲಾಲಿತ್ಯ. ತನ್ನದೇ ಹಾದಿಯಲ್ಲಿ ಧೀಮಂತ ಹೆಜ್ಜೆ ಹಾಕಿದ ಕವಿ ರತ್ನಾಕರ ವರ್ಣಿ.
1: ಸಿರಿಗನ್ನಡಂ ಗೆಲ್ಗೆ.

ಕೇಳುಗರೆ, ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಜಿಎನ್ ಮಂಜುನಾಥ್. ಕೇಳುಗರೆ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ದಿನಾಂಕ 4/5/2026 ಕುಶಾಲ್ನಗರದಿಂದ ಮುನ್ನಾ ಶಾ ಎಂಬ ವ್ಯಕ್ತಿಯು ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹಾಗೂ ಉಡುಪಿನ ಮಾಹಿತಿ ತಿಳಿದಿರುವುದಿಲ್ಲ. ಇವರು ಹಿಂದಿ ಹಾಗೂ ಭೋಜ್ಪುರಿ ಭಾಷೆ ಮಾತನಾಡುತ್ತಾರೆ. ಇವರ ಪತ್ತೆಯಾದಲ್ಲಿ ಲಷ್ಕರ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 2418107 ಅಥವಾ 2418307. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮೈಸೂರು, ಮೈಸೂರು ಮಹಾನಗರ ಪಾಲಿಕೆ ಹಾಗೂ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತ್ಯೋತ್ಸವ ಸಮಿತಿಯಿಂದ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ 2026 ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ ಕರ್ನಾಟಕ ಕಲಾಮಂದಿರದಲ್ಲಿ ಜೂನ್ 4 ಗುರುವಾರ ಬೆಳಿಗ್ಗೆ 10:30 ಆಯೋಜಿಸಲಾಗಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:45:30. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸಾಬ್ರಿ ಖಾನ್ ಅವರ ಸಾರಂಗಿ ವಾದನ. ಮೊದಲಿಗೆ ರಾಗ್ ಸೌಗಂಧ್ನಲ್ಲಿ

ಕೇಳುಗರಿ, ಇಂದು ಸಂಜೆ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಸ್ತ್ರೀ ಸಂವೇದನೆ ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕದ ಸಮಾರಂಭದ ಬಾನುಲಿ ವರದಿ.

ಹಾಗೂ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎ ಎರ್ರಯ್ಯ ಅವರ ಸ್ಯಾಕ್ಸೋಫೋನ್ ವಾದನ ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:45. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನುಮೂರ್ತಿ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ.

ಇನ್ನು ಮುಂದೆ ಪಲ್ಲವಿ ಅನ್ನು ಪಲ್ಲವಿ ಚಿತ್ರದ ಗೀತೆ. ಆರ್.ಎನ್. ಜಯಗೋಪಾಲ್ರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜ, ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್.ಜಾನಕಿ.

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಹರೀಶ್ ಎನ್ ಎಂಬ ಯುವಕ ದಿನಾಂಕ 15/5/2026 ಕಾಣೆಯಾಗಿರುತ್ತಾರೆ. ಇವರ ಚೆಹರೆಯ ವಿವರ ಹೀಗಿದೆ: ವಯಸ್ಸು 22 ವರ್ಷ, ಕೋಲುಮುಖ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಗಡ್ಡ ಮೀಸೆ ಇರುತ್ತದೆ, 5.6 ಅಡಿ ಎತ್ತರ, ಬಲಗೈ ಮೇಲೆ ಎ ಎಂಬ ಹಚ್ಚೆ ಇರುತ್ತದೆ. ಇವರು ಕಾಣೆಯಾದಾಗ ಕಪ್ಪು ಬಣ್ಣದ ಶರ್ಟ್ ಮತ್ತು ಸಿಮೆಂಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಪತ್ತೆಯಾದಲ್ಲಿ ಹೆಬ್ಬಾಳ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇವರ ದೂರವಾಣಿ ಸಂಖ್ಯೆ 24183118. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಉಳಿದವರು ಕಂಡಂತೆ ಚಿತ್ರದ ಗೀತೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜ್ನೀಶ್ ಲೋಕನಾಥ್, ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಬಿ ಅಜ್ನೀಶ್ ಲೋಕನಾಥ್ ಹಾಗೂ ಸಂಗಡಿಗರು.

0: ವೇಳೆ ಸರಿಯಾಗಿ 5:30.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಕೃಷಿ ನಿರಂತರ,
9: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನನ್ನ ಹಕ್ಕು ನನ್ನ ಜವಾಬ್ದಾರಿ.
4: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
5: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
1: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
6: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು
7: ಹಾಡುವೆ. ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಕಹಳೆಯನ್ನು ಓದಿ.
1: ಕೇಳಲು ಮರೆಯದಿರಿ ಸಿನಿಮಾ ಯಾನ.
8: ಏನೋ ತೊತ್ತಿನ ಮಗನೇ.
9: ಏನೇ ಕತ್ತೆಯ ಮಗಳೇ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ನೀವು ಟ್ರೈನ್ ಮಾಡಿದಿರಾ ಎಫ್ಎಂ 100.6 ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಮೈಸೂರು. ಇಂದಿನ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಕಾರ್ತಿಕ್ ಎಂಎಸ್.

ವೇಳೆ ಸರಿಯಾಗಿ 5:05. ಇದೀಗ ಮೂಡಿ ಬರ್ತಾ ಇದೆ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲಿಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಪಯಣಿಗ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಪ್ರೇಮ್ಚಂದ್ ಫ್ರಾನ್ಸಿಸ್. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೆಳಗರೆ ನೋಡೋಣ ಇಂದಿನ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ. ಸಂದೇಶ ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಗೊಬ್ಬರಗಾಲ ಗ್ರಾಮದಿಂದ ಜಿಪಿ ಶ್ರೀನಿವಾಸ್. ಇವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಓ ಪ್ರೇಮವೇ ಚಿತ್ರದಿಂದ. ಗೀತೆಯ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ವಿ ರವಿಚಂದ್ರನ್. ಹಾಡಿದ್ದಾರೆ ಚಿತ್ರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಪ್ರಕಟಣೆ ಇದೆ, ಗಮನಿಸಿ. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ PUC, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ ಪದವಿಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ವೆಬ್ಸೈಟ್ https://swd-services.karnataka.gov.in/prizemoneyclientapp/register ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ https://swd-services.karnataka.gov.in/prizemoneyclientapp/register. ಈ ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಸಲ್ಲಿಸಿದ ನಂತರ ಅಕ್ನಾಲೆಜ್ಮೆಂಟ್ ಪ್ರತಿಯ ಜೊತೆಗೆ ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, SSLC ಅಂಕಪಟ್ಟಿ ಹಾಗೂ ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ದೂರವಾಣಿ ಸಂಖ್ಯೆ 0821-252-0910. ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-252-0910. ಮೈಸೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿ ಉದಯಶಂಕರ್ ಅವರು ರಚಿಸಿರುವ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ SVP ನಗರದಿಂದ ಸುಜಾತ. ರಾಜನ್ ಹಾಗೂ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನವಿರುವ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ SJ.

ಮಾಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ.

ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಕ್ಷಮಿಸಿ.
1: ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಪ್ರಕಟಣೆ. ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿ ಇರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವತಿಯಿಂದ ಜೂನ್ ತಿಂಗಳ 10 ಬೆಳಗ್ಗೆ 9 ಸಂಸ್ಥೆಯ ಆವರಣದಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯುತ್ತಿದ್ದು, ಈ ಮೇಳದಲ್ಲಿ ವಿವಿಧ ಪ್ರತಿಷ್ಠಿತ ಉದ್ಯಮಿಗಳು ಹಾಗೂ ಮೈಸೂರು ಮತ್ತು ಶ್ರೀರಂಗಪಟ್ಟಣದ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಹಲವು ತರಬೇತಿ ಸಂಸ್ಥೆಗಳು ಪಾಲ್ಗೊಳ್ಳುತ್ತಿದೆ. ಈ ಅಪ್ರೆಂಟಿಸ್ಶಿಪ್ ಮೇಳದಲ್ಲಿ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಸ್ಥೆಯ ಉಪಪ್ರಾಚಾರ್ಯರಾದ ಶ್ರೀ ಬೋಪಯ್ಯ ಅವರ ದೂರವಾಣಿ ಸಂಖ್ಯೆ 9945711787, ಮತ್ತೊಮ್ಮೆ 9945711787. ತರಬೇತಿ ಅಧಿಕಾರಿ ನಾಗೇಶ್ ಎಂಎಚ್ ಅವರ ಮೊಬೈಲ್ ಸಂಖ್ಯೆ 9945616688, ಮತ್ತೊಮ್ಮೆ 9945616088. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ನೋಡೋಣ ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಪೃಥ್ವಿ ಚಿತ್ರದ ನಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ. ಈ ಗೀತೆಯ ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಮಣಿಕಾಂತ್ ಕದ್ರಿ, ಗೀತೆಗೆ ಧ್ವನಿಯಾಗಿದ್ದಾರೆ ಟಿಪ್ಪು, ಶ್ವೇತಾ ಮೋಹನ್ ಹಾಗೂ ಸಂಗಡಿಗರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ರಚಿಸಿ ಸಂಗೀತ ಸಂಯೋಜಿಸಿರುವ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶಗಳ ಕಳಿಸಿದ್ದಾರೆ. ಮೈಸೂರು ತಾಲೂಕಿನ ನಗರತಹಳ್ಳಿ ಗ್ರಾಮದಿಂದ ಎನ್ ಪಿ ವೈರಮುಡಿ, ಲಕ್ಷ್ಮೀ, ಮಂಜುಳಾ, ಮರಿಯಯ್ಯ, ಮಿಥುನ್, ವಿಶಾಲಕ್ಷ್ಮಿ, ಮಹಾದೇವಸ್ವಾಮಿ ಹಾಗೂ ಬೆಂಗಳೂರಿನ ಪೆತ್ತನಹಳ್ಳಿ ಗ್ರಾಮದಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು. ಈಗ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಈ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-0.

1-800-222-333. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಮಿಡಿದ ಶ್ರುತಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಊಟಗಳಿಯಿಂದ ಪುಷ್ಪ ಹಾಗೂ ಕುಟುಂಬದವರು. ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

ಇದುವರೆಗೂ ನಿನಗಾಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಮೆಚ್ಚಿ ಸಂದೇಶ ಕಳಿಸಿದವರು ಹುಣಸೂರಿನಿಂದ ಪ್ರಕಾಶ್, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಗುರು ಕಿರಣ್, ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್.

ಇನ್ನು ಮುಂದೆ ಕೇಳೋಣ ಆಕಸ್ಮಿಕ ಚಿತ್ರದ ಗೀತೆ. ಗೀತೆಯನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತಾ, ಜ್ಯೋತಿ, ರಾಜಮ್ಮ ಹಾಗೂ ಕುಟುಂಬದವರು. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಕೇಳುಗರೇ, ಇದೀಗ ಇಂದಿನ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳುವ ಸಮಯ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ SNDP ಸಂಸ್ಥೆಯಿಂದ ಆನಂದನ್ ಪಿ, ರೀಷಾ ಸಂತೋಷ್, ಸೂರ್ಯನಾರಾಯಣ, ಚಂದ್ರಾವತಿ, ಸೂರ್ಯ ಬಿಜು, ವಿಜಯಮ್ಮ, ಅವನಿ, ಬಿಂದು ದಾಮೋದರ್, ಪ್ರಮೀಳಾ ಸಂತೋಷ್ ರಾಮ್, ವಿಜಯ್ ಕುಮಾರ್ ಹಾಗೂ ಕುಟುಂಬದವರು. ಚಿತ್ರ ಕರ್ಣ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್, ಗೀತೆಗೆ ಧ್ವನಿಯಾಗಿದ್ದಾರೆ KJ ಯೇಸುದಾಸ್ ಹಾಗೂ ಸಂಗಡಿಗರು.

ಕೆಲವರು ಇದುವರೆಗೂ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶ ರವಾನಿಸಿ ಭಾಗವಹಿಸಿದ, ಹಾಗೆಯೇ FM 100.6 ಟ್ಯೂನಿನ್ ಮಾಡಿ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯ ಧನ್ಯವಾದ.

0: ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 5:58:30.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಸಿನಿಮಾ ಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
7: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
6: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
8: ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
9: ಹೈದರಾಲಿ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ನಡಗಾಲೆಯನ್ನು ಓದಿ.
6: ಕೇಳಲು ಮರೆಯದಿರಿ ಸಿನಿಮಾ ಯಾನ.
7: ಏನೋ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸಂಜೆಯ 6 ಗಂಟೆ ಬನ್ನಿ ಇದೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಸಿನಿಮಾಯಾನ, ಜನ ಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಸ್ತ್ರೀ ಸಂವೇದನೆ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ. 8:00 ರಾಜ್ಯವ್ಯಾಪಿ ಜಾಲದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅನುವಾದದ ಮರುಪ್ರಸಾರ. 8:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:05 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸನ್ಮಾನ್ಯ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕದ ಸಮಾರಂಭದ ಬಾನುಲಿ ವರದಿ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50, ಭಾವಗೀತೆಗಳು 7:15, ಸೇವಾ ವಾಹಿನಿ 7:30, ಬೆಳಿಗ್ಗೆ 7:45, 8:45, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 8:45 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬೆಳಿಗ್ಗೆ 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ವನಿತಾ ವಿಹಾರ, ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. 12:35 ದೇವರನಾಮ. 12:45 ನಮ್ಮ ಆರೋಗ್ಯ. ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಮೈಸೂರಿನ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಡಾಕ್ಟರ್ ವಿಎಸ್ಟಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶಗಳನ್ನಾಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಹಾಗೂ ಎಂಎಸ್ ಪುಟ್ಟರಾಜ್ ಅವರ ನಾಗಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಕೇಳಿ, ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ ಅನುರಾಧಾ ಮೂರ್ತಿ ಅವರಿಂದ. 6:51 ಕೃಷಿರಂಗ ಕೃಷಿ ದೀವಿಗೆ. ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ. ಭಾಗವಹಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ ಬಿ ಯೋಗಾನಂದ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಮುಡಿಬರಲಿದೆ. 10:00 ನಮ್ಮ ನಿಲಯದಿಂದ ಕೇಳಿ ಶ್ರೀ ವಿದ್ಯಾ ವಿಶಾರದ. ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Naresh Mago. Prime Minister Narendra Modi today lauded several citizens for their outstanding contributions to social causes, highlighting their inspiring initiatives and achievements. Addressing the nation in his monthly radio program Mann Ki Baat on Akashvani, Mr. Modi spoke about Saji Valasheril of Kerala, who runs a free swimming club that has helped more than 15,000 people learn swimming. He also highlighted the efforts of Akash Gupta from Basti in Uttar Pradesh, who launched a campaign to clean the Manorama River. Mr. Modi further shared the story of Balakrishna Iyer, a retired teacher from Goa who worked to address water scarcity issues. He also praised educator Girija Amma of Tamil Nadu for her contribution to the welfare of soldiers.
2: तमिलनाडु के नागरकोइल में मेरी मुलाकात एक टीचर से हुई. करीब तीन दशक पहले भी मैं उनसे मिला था. मैं बात कर रहा हूँ गिरिजा अम्मा जी की. इस मुलाकात के दौरान कुछ युवा स्टूडेंट्स भी उनके साथ थे. गिरिजा अम्मा जी करीब 15 स्कूल चलाती हैं. इनमें चेन्नई का जय गोपाल गरोड़िया हिंदू विद्यालय बहुत प्रमुख है. उनकी देशभक्ति की भावना हर भारतवासी को प्रेरित करने वाली है.
1: Highlighting India's sporting achievements, Mr. Modi congratulated athletes Gurinder Veer Singh, Vishal TK, Tejaswin Shankar, Dev Meena and Kuldeep Kumar for setting new national records at the National Senior Athletics Federation competition held in Ranchi, Jharkhand. Mr. Modi also reflected on the government's continuous efforts to preserve the country's priceless cultural heritage. Expressing concern over the prevailing heatwave conditions, the Prime Minister urged people to follow official advisories and take precautions to stay safe. He also encouraged the consumption of traditional summer beverages. The Election Commission has said that enumeration under Phase 3 of Special Intensive Revision SIR has begun in Odisha, Mizoram, Sikkim and Manipur. It said that all eligible electors whose enumeration forms are received by the Electoral Registration Officer on or before the 28th of June will be included in the draft electoral rolls. The objective of SIR is that no eligible citizen is left out while no ineligible person is included in the electoral roll. Science and Technology Minister Dr. Jitendra Singh today said India has transformed from a technology follower to a technology leader over the past 12 years. Speaking in a podcast with Doordarshan News, Dr. Singh said the country is playing an increasingly important role in the development of frontier technologies and helping shape the future of global innovation. In Himachal Pradesh, 8 people lost their lives after their vehicle fell into a deep gorge in the Chamba district. The deceased include 7 tourists from Chhattisgarh and the driver of the vehicle. The tourists had been visiting Himachal Pradesh for sightseeing and were staying in Dalhousie before leaving for Sach Pass on Friday. When they failed to return, the hotel management alerted the police, after which the search operation was initiated. Authorities later located the vehicle deep inside the gorge. The Central Board of Secondary Education, CBSE, has said an expert team of cybersecurity professionals from various government agencies and Indian Institutes of Technology has been deployed to secure the OnMark portal, which is its on-screen marking OSM system utilized for evaluation of Class 12 answer sheets. In a social media post, the board said vulnerabilities have been identified and contained and a thorough review is being carried out to rule out any other exploitable weaknesses. The Terminal Ballistics Research Laboratory of the DRDO today successfully conducted trial of a powerful high-caliber bomb at its facility at Ramgarh in Panchkula district of Haryana. The test was conducted amid comprehensive security arrangements. In badminton, the Indian pair of Satvik Sai Raj Ranki Reddy and Chirag Shetty clinched the men's doubles title in Singapore Open today. The duo defeated Indonesian combination of Muhammad Shohibul Fikri and Fajar Alfian 18-21, 21-17, 21-16 in the final to win their first title in 2 years. The Indian pair had won the Thailand Open in May 2024. In IPL cricket, Gujarat Titans and defending champions Royal Challengers Bengaluru are all set for epic title clash at Narendra Modi Stadium in Ahmedabad this evening. Both teams are aiming for their second IPL title. Gujarat won their maiden crown in 2022. And that is the end of this news bulletin.

0: ವೇಳೆ ಸರಿಯಾಗಿ 6:10:10.
1: ಆಕಾಶವಾಣಿ ಮೈಸೂರು.
2: ಸಿನಿಮಾಯಾನ,
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
3: ಜಯಶ್ರೀದೇವಿ ನಿರ್ಮಾಣ ಮಾಡಿ ದಿನೇಶ್ ಬಾಬು ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ ರಚಿಸಿ ಛಾಯಾಗ್ರಹಣ ಮಾಡಿ ನಿರ್ದೇಶಿಸಿದ ಅಮೃತವರ್ಷಿಣಿ ಸಿನಿಮಾ ಚಿತ್ರಕಥೆ ಹಾಗೂ ಸಂಕಲನಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆಯಿತು. ಸುಹಾಸಿನಿ ಶರತ್ ಬಾಬು ಹಾಗೂ ರಮೇಶ್ ಅರವಿಂದ್ ಪ್ರಧಾನ ಪಾತ್ರಗಳಲ್ಲಿರುವ ಈ ಚಿತ್ರದಲ್ಲಿ ರಾಮಕೃಷ್ಣ ಹಾಗೂ ತಾರಾ ಕೂಡ ಇದ್ದಾರೆ. ಕೆ ಕಲ್ಯಾಣ್ ಅವರು ಬರೆದು ದೇವ ಸಂಗೀತ ನೀಡಿರುವ ಈ ಚಿತ್ರದ ಹಾಡುಗಳು ಇಂದಿಗೂ ಕೂಡ ಜನಪ್ರಿಯವಾಗಿದ್ದಾವೆ. ಪ್ರೀತಿ, ಸ್ನೇಹ, ನಂಬಿಕೆ, ವಿಶ್ವಾಸ, ತುಂಟತನದಿಂದ ಕೂಡಿದ ದಾಂಪತ್ಯ ಹೇಮಂತ್ ಹಾಗೂ ವೀಣಾ ಅವರದ್ದು.
4: ತುಂತುರು ಅಲ್ಲಿ ನೀರ ಹಾಡು, ತಂಪನ ಇಲ್ಲಿ ಪ್ರೀತಿ ಹಾಡು.
3: ಇತ್ತೀಚೆಗಷ್ಟೇ ರಕ್ತದ ಕ್ಯಾನ್ಸರ್ಗೆ ತನ್ನ ಪ್ರೇಯಸಿಯನ್ನು ಕಳೆದುಕೊಂಡ ಗೆಳೆಯ ಕವಿ ಹಾಗೂ ಹಾಡುಗಾರ ಅಭಿಷೇಕ್ ಭಾರದ್ವಾಜ್ನನ್ನ ಪ್ರೀತಿಯಿಂದಲೇ ತಮ್ಮ ಮನೆ ಅಮೃತ ವರ್ಷಿಣಿಗೆ ಸ್ವಾಗತಿಸುತ್ತಾರೆ ವೀಣಾ ಹಾಗೂ ಹೇಮಂತ್. ನನ್ನಂತೆಯೇ ಇರುವ ಹುಡುಗಿಯನ್ನು ಹುಡುಕಿ ಮದುವೆಯಾಗಬೇಕೆಂದು ಮಾತು ಪಡೆದಿದ್ದಾಳೆ ಅಭಿಷೇಕ್ನ ಪ್ರೇಯಸಿ. ಆದರೆ ವೀಣಾಳ ಸ್ನೇಹ ಹಾಗೂ ಅಂತಃಕರಣವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಅಭಿಷೇಕ್ ಆಕೆಯಲ್ಲಿ ತನ್ನ ಗೆಳತಿ ಶ್ರುತಿಯನ್ನ ಕಾಣಲಾರಂಭಿಸುತ್ತಾನೆ.
5: ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು.
3: ಇವನ ಅಂತರಂಗ ಅರಿಯದ ಹೇಮಂತ್ ಹಾಗೂ ವೀಣಾ ಅವನನ್ನ ತಮ್ಮೊಂದಿಗೆ ಕೊಡೈಕೆನಾಲ್ಗೆ ಕರೆದೊಯ್ಯುತ್ತಾರೆ. ಈ ಪ್ರವಾಸದಲ್ಲಿ ವೀಣಾಳ ಕುರಿತಂತೆ ಬದಲಾಗುತ್ತಿರುವ ಅಭಿಷೇಕ್ನ ವರ್ತನೆಯನ್ನ ಗಮನಿಸುತ್ತಾನೆ ಹೇಮಂತ. ಇದಾವುದರ ಅರಿವಿಲ್ಲದ ವೀಣಾ
6: ಚಳಿಗೆ ಮೈತನ ನಡುಕಬೇಕು, ಮನಸ್ಸು ಯಾಕೆ ನಡುಕ್ತಾ ಇದೆ
3: ಎಂದು ಗಂಡನನ್ನ ಕೇಳುತ್ತಾಳೆ. ಡ್ರೈವರ್ ಕೈಕೊಟ್ಟನೆಂದು ಹೇಮಂತ್ ಹಾಗೂ ಅಭಿಷೇಕ್ ಇಬ್ಬರೇ ಪ್ರಪಾತದ ಅಂಚಿನಲ್ಲಿ ಸೂರ್ಯಾಸ್ತದ ಫೋಟೋ ತೆಗೆಯಲು ಹೋಗುತ್ತಾರೆ. ಅಲ್ಲಿ ಅಭಿಷೇಕನನ್ನ ಎದುರಿಸುವ ಹೇಮಂತ,
7: ನೀನು ಯಾವಾಗ ಊರು ಹೊರಡ್ತೀಯ? ನನಗ್ ಗೊತ್ತಿರೋ ಅಭಿಷೇಕ್, ನೀನಲ್ಲ, ನಿನ್ನಲ್ಲಿ ಹೊಸದಾಗಿ ಹುಟ್ಟಿರೋ ಕೆಟ್ಟ ಆಸೆ ಈಗ ನನಗ್ ಗೊತ್ತಾಗ್ತಿದೆ. ನನ್ ಸ್ನೇಹಿತನ ಮನಸ್ಸಿನಲ್ಲಿ ಈ ತರ ಒಂದು ಆಸೆ ಇದೆ ಅಂತ ನಾನು ಹೇಳ್ಬಿಟ್ರೆ ನೀನು ಯಾವ ಮುಖ ಇಟ್ಕೊಂಡು ಅವಳನ್ನ ನೋಡ್ತೀಯ
3: ಎಂದು ಕೇಳುತ್ತಾನೆ. ಉತ್ತರ ನೀಡದ ಅಭಿಷೇಕ ಫೋಟೋ ತೆಗೆಯಲು ಪ್ರಪಾತದ ಅಂಚಿಗೆ ಹೋದ ಹೇಮಂತನ ಮೇಲೆ ಜೀಪನ್ನ ಹಾಯಿಸಿ ಬಿಡುತ್ತಾನೆ. ಹೇಗೋ ಪಾರಾಗಿ ಪ್ರಪಾತದ ಅಂಚಿಗೆ ಬಂದು ಹೇಮಂತ್ ನೆರವಿಗಾಗಿ ಕೈಚಾಚಿದರೂ ಕೂಡ ಹಿಂದೆ ಸರಿದು ಹೇಮಂತನ ಸಾವಿಗೆ ಕಾರಣನಾಗುತ್ತಾನೆ. ಆದರೆ ಇವನ ಮಿತ್ರ ದ್ರೋಹದ ಪ್ರತಿ ಹೆಜ್ಜೆಯೂ ಕೂಡ ಹೇಮಂತನ ಕೈಲಿದ್ದ ಕ್ಯಾಮರಾದಲ್ಲಿ ಸೆರೆಯಾಗುವುದರ ಅರಿವು ಅಭಿಷೇಕನಿಗೆ ಆಗುವುದಿಲ್ಲ. ಹೇಮಂತನ ಸಾವಿನ ವಿಷಯ ವೀಣಾಳಿಗೆ ತಿಳಿಸಿದ ಅಭಿಷೇಕ್,
8: ನಾನು ಹೇಮಂತ್ ಸನ್ಸೆಟ್ ಫೋಟೋ ತೆಗೆಯಕ್ಕೋಸ್ಕರ ಬೆಟ್ಟದ ಮೇಲಕ್ಕೆ ಹೋಗಿದ್ವಿ. ಇನ್ನೂ ಚೆನ್ನಾಗಿ ಫೋಟೋ ತೆಗಿಬೇಕು, ಎತ್ತರ ಸಾಲದು ಅಂತ ಅವನೇ ಜೀಪನ್ನು ಡ್ರೈವ್ ಮಾಡಿಕೊಂಡು ತುದಿಯಲ್ಲಿ ನಿಲ್ಸಕ್ ಹೋದ. ನಾನು ನೋಡ್ತಿದ್ದಾಗೆ ಹಳದಲ್ಲಿ ಬಿದ್ದೋಯ್ತು
3: ಎಂದು ಪೊಲೀಸರಿಗೆ ಹೇಳಿಕೆ ನೀಡುತ್ತಾನೆ. ಪ್ರಪಾತದ ಬಳಿಯ ಮರದಲ್ಲಿ ಸಿಲುಕಿದ್ದ ಹೇಮಂತನ ಕ್ಯಾಮರಾವನ್ನ ಅವರ ಗೈಡ್ ಆಗಿದ್ದ ಬಾಲಕ ಪೀಟರ್ ತಂದು ವೀಣಾಳ ಕೈಗೆ ಕೊಡುತ್ತಾನೆ. ಊರಿಗೆ ಮರಳಿದ ನಂತರ ಅಪರೂಪಕ್ಕೆ ಗರ್ಭಿಣಿಯಾಗಿದ್ದ ವೀಣಾ ಈ ಆಘಾತದಿಂದ ಮಗುವನ್ನು ಕಳೆದುಕೊಂಡು ಖಿನ್ನತೆಗೆ ಈಡಾಗುತ್ತಾಳೆ. ವೀಣಾಳ ಸೇವೆ ಮಾಡುತ್ತಾ ಅವರ ಮನೆಯಲ್ಲೇ ಉಳಿದ ಅಭಿಷೇಕ್ ತನಗೆ ಶ್ರುತಿಯಂತಹ ಹುಡುಗಿಯೇ ಸಿಕ್ಕಿದ್ದಾಳೆ ಎಂಬ ಅರ್ಥದ ಪತ್ರಗಳನ್ನು ತನ್ನ ತಾಯಿಗೆ ಬರೆಯುತ್ತಾನೆ. ಮುಂದೆ ವೀಣಾಳ ಮನೆಗೆ ಬಂದ ಅಭಿಷೇಕನ ತಾಯಿ ಆ ಪತ್ರಗಳನ್ನು ತೋರಿಸಿದಾಗ ಅದರಲ್ಲಿದ್ದ ಅವಳು ಶ್ರುತಿ ಇವಳು ಶ್ರುತಿಯನ್ನು ಮೀಟುವ ವೀಣೆ ಎಂಬಂತಹ ಸಾಲುಗಳನ್ನ ಕಂಡು
6: ನನ್ನ ಗಂಡ ಬದುಕಿದ್ದಾಗಲೇ ಅಭಿಷೇಕ್ ನನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದ
3: ಎಂಬ ಸಂದೇಹ ಮೂಡುತ್ತದೆ ಆಕೆಗೆ. ಈ ಮಧ್ಯೆ ಮನೆಗೆ ಬಂದ ವೀಣಾಳ ಗೆಳತಿ ಕೊಲೆ ಕೇಸೊಂದರಲ್ಲಿ ಕ್ಯಾಮರಾನೇ ಸಾಕ್ಷಿ ಎಂದಿದ್ದು ಅಭಿಷೇಕ್ನನ್ನ ವಿಚಲಿತಗೊಳಿಸಿ ಕ್ಯಾಮರಾ ಹುಡುಕಲು ಆರಂಭಿಸಿದ್ದನ್ನ ವೀಣಾ ಗಮನಿಸುತ್ತಾಳೆ. ಅಭಿಷೇಕ್ ಹೇಮಂತನನ್ನು ಕೊಂದ ಫೋಟೋ ಸಾಕ್ಷಿಯನ್ನ ತನ್ನ ಡಾರ್ಕ್ ರೂಮ್ನಲ್ಲಿ ನೇತು ಹಾಕಿ ಬೇರೆ ಯಾವುದೋ ಫೋಟೋಗಳನ್ನು ಅಭಿಷೇಕನಿಗೆ ತೋರಿಸಿ ಅವನ ಸಂದೇಹವನ್ನ ದೂರ ಮಾಡುತ್ತಾಳೆ ವೀಣಾ. ಗೆಳೆಯರೆಲ್ಲರನ್ನು ಸೇರಿಸಿ ತಾನು ಅಭಿಷೇಕನನ್ನ ಮದುವೆಯಾಗುವೆ ಎಂದು ಹೇಳುವ ವೀಣಾ ಅದಕ್ಕೂ ಮೊದಲು ಹೇಮಂತನನ್ನ ಕೊಂದ ಕೊಡೈಕೆನಾಲ್ನ ಪ್ರಪಾತದ ಬಳಿ ಅಭಿಷೇಕನನ್ನ ಕರೆತರುತ್ತಾಳೆ.
6: ನನ್ನ ಗಂಡನ ಸಾವು ಆಕಸ್ಮಿಕ ಅಲ್ಲ, ಅವರನ್ನ ಸಾಯಿಸಿದ್ದು ನೀವೇ ಅಂತ ನನ್ಗೆ ಗೊತ್ತು. ನಮ್ಮಿಬ್ರ ಮಧ್ಯ ನೀನ್ ಯಾಕೆ ಬಂದೆ? ಅವ್ರನ್ನ ಕೊಂದ್ರೆ ನಾನ್ ನಿನಗೆ ಸಿಗ್ತೀನಿ ಅಂತ ನೀನ್ ಹೇಗೆ ಅನ್ಕೊಂಡೆ? ಅದನ್ನ ಪೊಲೀಸ್ ಕೊಡಬಹುದು, ಶಿಕ್ಷೆನೂ ಆಗುತ್ತೆ. ಈ ಅಪರಾಧಕ್ಕೆ ನಿನಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಬೇಕು. ಆವತ್ತು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದಾಗ ನೀನ್ ಎಷ್ಟು ಸಂತೋಷವಾಗಿದ್ದೆ. ಅದೇ ನಿನ್ ಬದುಕಿನ ಕೊನೆಯ ಸಂತೋಷದ ಕ್ಷಣ. ಇನ್ನು ಮುಂದೆ ನನಗುಳಿಯೋದೆಲ್ಲ ಬರೀ ನರಳು ನರಕಾನೆ. ಅದೇ ನೀನ್ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ
3: ಎನ್ನುವ ವೀಣಾ ಅಭಿಷೇಕನ ಎದುರೇ ಪ್ರಪಾತಕ್ಕೆ ಬಿದ್ದು ಜೀವ ಬಿಡುವುದರೊಂದಿಗೆ ಚಿತ್ರ ಮುಕ್ತಾಯ.
0: ತುಂತುರು ಅಲ್ಲಿ ನೀರ ಹಾಡು
2: ಸಿನಿಮಾಯಾನ.
1: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಕೇಳಿದಿರಿ.
0: ಕಂಬನಿ ಇಲ್ಲಿ ಪ್ರೀತಿ ಹಾಡು.
2: ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
0: ಹಗಲಿರಲಿ ಈರುಳಿರಲಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ, ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನು ಮಾಡಬಹುದು ಅಲ್ವೇ. ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಮ್ದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6:35.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Shape a successful career with world-class education.
5: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
6: Aatmiya Raita Bandhavare, ಇದೆ ಬುಧವಾರ ಜೂನ್ 3 ತಾರೀಕು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಕಾರ್ಯಕ್ರಮ. ಕರ್ನಾಟಕಕ್ಕೆ ಸೂಕ್ತವಾದ ಹಿಪ್ಪು ನೆರಳೆ ತಳಿಗಳು ಮತ್ತು ರೇಷ್ಮೆ ಹುಳು ಹೈಬ್ರಿಡ್ಗಳನ್ನು ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ ಹಾಗೂ ಡಾಕ್ಟರ್ ಮಂಜಪ್ಪ ಅವರು. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251258 ಮತ್ತೊಂದು 251508. ಗಮನಿಸಿ, ಇದೇ ಬುಧವಾರ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
0: ಗಮನಿಸಿ, ಈ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗದಲ್ಲಿ ಕೇಳಿ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಜಿಎನ್ ಮಂಜುನಾಥ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
7: ಅಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
8: ಹೇಳಿ ಹೇಳಿ ಸಾಕಾಯ್ತು.
9: ಏನಾಯ್ತು?
8: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
9: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
8: ಕರೆಕ್ಟ್.
9: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
0: ಸಂಗೀತ ನಿರ್ದೇಶಕರು
1: ಹಿನ್ನೆಲೆ ಗಾಯಕರು
0: ಚಿತ್ರ ಸಾಹಿತಿಗಳು
1: ವಾದ್ಯ ಸಂಗೀತಗಾರರು
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು. ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು ಹೊಸ ಶೈಕ್ಷಣಿಕ ವರ್ಷದಲ್ಲಿ

0: ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ ಕುರಿತು, ಡಾಕ್ಟರ್ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾಕ್ಟರ್ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ, ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾ ಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ, ನಾಗಮಂಗಲ

0: 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆಗಳು ಹಾಗೂ ರಾಷ್ಟಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ
2: ಅಷ್ಟೇನು ಅವಸರ ಅತ್ತೆ?
1: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಅದೇ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
5: ಏನು ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
9: ಅರೆ, ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
8: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
9: ಎಲ್ಲಿ ಹುಡುಕೋದು?
8: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
9: ಓ,
8: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
9: ಇಂದೇ ಸರ್ಚ್ ಮಾಡ್ತೀನಿ.
8: ಇವತ್ತು ಚಹಾ ನೀನ್ ಕೊಡಿಸ್ಬೇಕು.
6: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: FM 100.6 ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 6:52. ಕೇಳಿ ಕಾರ್ಯಕ್ರಮ ಕೃಷಿ ರಂಗ.

0: ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಾರದ ಗ್ರಾಮೀಣ ಚರ್ಚೆ ಹಟ್ಟಿ ಹರಟೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಜಿಎನ್ ಮಂಜುನಾಥ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ.
6: ಜಯಣ್ಣ.
7: ಏಳಪ್ಪ ಚಂದ್ರಣ್ಣ.
6: ಅಲ್ಲಕ್ಕಪ್ಪ, ಓದ್ ಮೂಡಕ್ಕಿಂತ ಮುಂಚೆಯೇ ಆ ಪಾಸಣ್ಣನ ಈ ಸೈಕಲ್ ಶಾಪಲ್ಲಿ ಆ ಸೈಕಲ್ನ ತಕ್ಕೊಂಡು ಏನೋ ಬಿರ್ಬಿರ್ನೆ ಪೆಟ್ಲ ಒತ್ಕೊಂಡು ಹೋಯ್ತಿದ್ಯಲ್ಲ, ಯಾಕ?
7: ಪಂಚರ್ ಆಗ್ಬಿಟ್ಟಿತ್ತು ಕಣಣ್ಣು.
6: ಅಲ್ಲ, ಪಂಚರ್ ಆಗಿರೋ ಸೈಕಲ್ ತಕೊಂಡೋಯ್ತಿದ್ಯಪ್ಪ?
7: ಇಲ್ಲ, ರಿಪೇರಿ ಮಾಡಿಸು ಅಂತ ಕುಂತ್ಕೊಂಡಿದ್ದೆ. ಅವನು 8-10 ಆದ್ರೂ ಪಂಚರ ಸರಿ ಮಾಡನೇ ಇಲ್ಲ. ಅದೇನೋ ಸಿಕ್ಕಾಪಟ್ಟೆ ಸೈಕಲ್ ಓಡಿಸ್ತಾರ ಕಣ್ಣಣ್ಣ, ಈಗ ರಿಪೇರಿ ತುಂಬಾ ಬತ್ತವೆ ಅಂತ ಹೇಳ್ತಾ ಇದ್ನ.
6: ಅಲ್ಲ, ಅದು ಸೈಕಲ್ ತಕೊಂಡೋಗಿದ್ದೇನೋ ಸರಿ, ಪಾಸ್ ಅಣ್ಣ ನಿನಗೆ ಬೈತಿದ್ದ.
7: ಅಲ್ಲ, ಒಂದ್ ಮಾತು ಹೇಳ್ತೀನಿ ಕೇಳು.
6: ಹೇಳಪ್ಪ.
7: ನಾನು ನನ್ನ ಸೈಕಲ್ ಬಿಟ್ಬಿಟ್ಟು ನೀನ್ ಪಂಚರ್ ಹಾಕೊಂಡು ನಿಧಾನಕ್ಕೆ ರಿಪೇರಿ ಮಾಡು ಅಂತ ಅವಂದು ಬೈಸಿಕಲ್ಲ ತಕೊಂಡ್ ಹೊಂಟೋಗ್ಬಿಟ್ಟೆ.
6: ಅಲ್ಲ,
7: ಯಾಕೆ ನನ್ ಬೋದಾನು? ನೀನ್ ಏನೋ ಹಚ್ಕೊಟ್ಟಿರ್ತೀಯ ಸುಂದರಕ್ಕ.
8: ಹೌದೌದು, ನಾನು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದೀನಿ. ನಾಡಿದ್ ಬೆಟ್ಟಕ್ಕೆ ಬರ್ತೀರಾ?
6: ಇರವ್ವಾ ವಸಿಯ.
8: ಚಾಮುಂಡಿ ಬೆಟ್ಟ.
6: ಅಲ್ಲಕ್ಕಯ್ಯ, ನಾನಿನ್ ಬೈಸಕ ಪಿಟಿಂಗ್ ಇಟ್ಟಾನ ನಾನು.
7: ಅಲ್ಲಕ್ಕಯ್ಯಾಕ್ ಬೈತಾನ ಅವನು?
6: ಅಲ್ಲ, ನೀನು ಪಾಸಣ್ಣ ಏನೋ ನಿದ್ರೆ ಮಾಡ್ತಾ ಮಲಗಿದ್ನಂತೆ ವಸಿ. ಮಳೆ ಬೀಳ್ತಲ್ಲಪ್ಪ, ಕಣ್ತುಂಬ ನಿದ್ದೆ ಮಾಡ್ತಿರವನ್ನ ಓತ್ ಮೂಡಕ್ಕಿಂತ ಮುಂಚೆ ಹೋಗಿ ಎದ್ದಳಸ್ರಿ. ಏನೇನ್ ಬೊಯ್ದ, ಏನೇನ್ ಮುತ್ತಿಗ್ದಾರ ನಿಂಗ?
8: ಅಷ್ಟೊತ್ತಿಗೆ ಸೈಕಲ್ ಹೊಡೆದ್ರೇನೆ ಮಜಾ ಚಂದ್ರಣ್ಣ.
7: ಬಿಸ್ನೆಸ್ ಮಾಡೋರು ಬಿಸ್ನೆಸ್.
6: ಏನಪ್ಪ ಚೆನ್ನಾಗಿ ಹೇಳ್ತಿದ್ದ ಕಯ್ಯ, ನನ್ ತರನೇ ಇಂಗ್ಲಿಷ್ ಕಲಿತಾ ಇದೆಯಲ್ಲ ನೀನು.
7: ನೀನ್ ಯಾವ ಮೇಸ್ಟ್ರ ಹತ್ರ ಹೋಯ್ತೀಯೋ ನಾನು ಅದೇ ಮೇಸ್ಟ್ರ್ ತವನೇ
8: ಹಿಂದ್ಗಡೆ ಬಾಗ್ಲಿಂದ ಬಂದ್ ಕಲ್ತ್ಕೊಂತ
7: ಇದ್ದಾರೆ. ರಾಜಾರೋಸ್ವ ಮುಂದ್ಗಡೆ ಬಾಗ್ಲಿಂದ ಹೋಯ್ತೀನಿ.
8: ಮತ್ತೆ ಅವ್ರು ಹೇಳಿದ್ರಲ್ಲ ಚಂದ್ರಣ್ಣ,
7: ನಾನೇನ್ ಕಳ್ನೆ ಹಿಂದ್ಗಡೆ ಬಾಗ್ಲಿಂದ ಹೋಗ
6: ಬೇರೆ ಶಿಫ್ಟ್ ಬತ್ತ ನಿಮ್ಮ.
7: ಅದ ಏನೋ ಹೇಳದ್ನಲ್ಲ ಮಾಡೋರು. ಈಗ ನಾವು ಗ್ರಾಹಕರೇ ದೇವರಲ್ವೇ ನಾವು ಅವ್ರಿಗೆ. ಮತ್ತೆ ನಾವ್ ಎಷ್ಟು ಹೊತ್ತಿಗೆ ಹೋಗಿ ಕರೆದ್ರು ನಾನೇನು ನನ್ ಮನೆ ಬಂದು ಭಂಗ ಮಾಡೋ ಅಂತ ಕರದ್ನ? ಸೈಕಲ್ ಪಂಚರ್ ಆಗದೆ ಹಾಕೊಡೋಣ ಅಂದೆ. ಅವನು ನಿದ್ಗಂಡ್ ತಿಕ್ಕೊಂಡು ಹಾಕೋ ಹೊತ್ತಿಗೆ ಲೇಟ್ ಆಯ್ತದೆ ಅಂತ. ಅದು ಬೋ ಜರೂರಿ ಕೆಲ್ಸ ಇತ್ತು ಕಣಣ್ಣ.
6: ಏನಪ್ಪ ಅಂತದು?
7: ಸೈಕಲ್ನಾಗೆ ಹೋಗಿ ಅದ್ ಯಾರಿಗೋ ಸುದ್ದಿಯ ಮುಟ್ಟಿಸ್ಬೇಕಿತ್ತು.
6: ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ದಯ್ಯ?
7: ಅಲ್ಲ, ಈಗ ಮನ್ಸಾದ್ಮೇಲೆ ಎಲ್ಲ ಕೆಲಸನೂ ಮಾಡ್ಬೇಕಾಯ್ತದೆ. ಹಿಂದೆಲ್ಲ ಅಂಚೆನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಲುಪಿಸ್ತಾ ಇದ್ದವ್ರೆ ಓಡೋಗರು. ಸೈಕಲ್ ಗಿಂತ ಮುಂಚೆ ಒಂದು ದಂಡವ
6: ಕೊಟ್ಟಿರೋರು.
8: ಯಾವ್ದೋ ಒಂದ್ ಹಳೆ ಸಿನಿಮಾದಲ್ಲಿ ನೋಡಿದ್ದೆ ಅದನ್ನ ನಾನು. ಹೌದು, ಅದು ಜಣ್ ಜಣ್ ಜಣ್ ಅಂತ ಸದ್ದಾದಾಗ ಮನೆಯಿಂದ ಆಚೆ ಬರೋರು.
7: ಕಾದಂಬರಿ ಬರೀತಾರಲ್ಲವ, ಒಂದ್ ಹೆಣ್ಮಗ ಕಾದಂಬರಿ ಬರೀತಿದ್ದೆ. ಅಂದ್ರೆ ಹೆಣ್ಮಗ ಅಂದ್ರೆ ಈ ವಯಸ್ಸು ಹಾಕದೆ ಬಿಡು, ಅವರು ಅವ್ರ ಕಾದಂಬರಿನಾಗ ಬರ್ದವ್ರೆ. ಓದಿದೀನಿ ನಾನು ಕೊಣಿಯಮ್ಮ ಅಂತ ಒಂದು
8: ಕಾದಂಬರಿ.
7: ಅವನ್ಗೆ ಬೋ ರಾಜೋಪಚಾರ ಮಾಡೋರ ಅಂತ ಕಾಣ. ಪಾನಕ ಕೊಡೋದೇನು, ಊಟ ಇಕ್ಕುದೇನು, ತಕಂಬತ್ತಿದ್ರಲ್ಲ ಅವರು. ಅವ್ರಿಗೆ ಏನೊಂದ್ ಜೋಡು ಚಾಪ್ಲಿ ಚೊಡ್ಡಿ ಆಮೇಕಿಂದ ಕಾಕಿಯ ಇದು ಮ್ಯಾಲೊಂದ್ ಬಿಲ್ಲೆ
6: ಬಿಲ್ಲೆ
7: ಏನ್
8: ಹೇಳ್ತೀಯ ಓದಿಸ್ತಾ ಇದ್ರಲ್ಲ
6: ನೋಡವ್ವ
7: ಸೈಕಲ್ ಅಂತ ಹೇಳ್ದಲ್ಲ ಅದೇನ್ ಹೇಳ್ಬಿಡ ಆಮೇಲೆ
6: ಈಗ ಊರಿಂದ ಊರಿಗೆ ಹೋಗ್ಬೇಕಲ್ಲಪ್ಪ ಓಡರು ಅಂತಂದಿಯಲ್ಲ ಆ ಹೆಂಗ ಓಡ್ತಾ ಇದ್ದವರು ಏನೇನು ಇಟ್ಕತ್ತಿದ್ರು ಕಿಸೆಲಿ ಏನೇನು ನ್ಯಾತಕಂ ಹೋಯ್ತಿದ್ರು ಅನ್ನೋದ ಈ ಮೈಸೂರಿನ ಪ್ಯಾಟರ್ನಾಗೆ ಅಲ್ಲೊಂದು ಅದೇನೋ ಅಂಚೆದು ಏನೋ ಕಚೇರಿ ಅದಲ್ಲ ಜಯಣ್ಣ ಅಲ್ಲಿಗೆ ನನ್ನ ಫ್ರೆಂಡ್ ಒಬ್ಬ ಅವನೇ ಅಲ್ಲಿ ಅವಂದು ಇದು ತೋಟಗಾರಿಕೆ ಕೆಲಸ ಬಣ್ಣ ಅಂತ ಅನ್ಕೊಂಡು ಒಳಕ್ಕೆ ಕರ್ಕೊಂಡು ಹೋಗಿದ್ದಕ್ಕಯ್ಯ ಎಜ್ಜಿಮಿಸನ್ ಅದೇ ಅಲ್ಲಿ ಅದ್ರದ್ದು ಎಲ್ಲ ತೋರಿಸ್ಕೊಟ್ಟ ಬಿಡು ಆ ಈ ಇದು ಇವ್ರಿದ್ರಲ್ಲಪ್ಪ ಬ್ರಿಟಿಷ್ ಅವರು ಅವ್ರ ಕಾಲದಲ್ಲಿ ಹೆಂಗಿತ್ತು ಅಂಚೆ ಆಮೇಲಿಂದ ಈ ಸ್ವಾತಂತ್ರ್ಯ ಸಿಕ್ತಲ್ಲ ನಮಗೆ ಆಮೇಲಿಂದ ಯಾವ ಥರ ಬದಲಾವಣೆ ಆಯಿತು ಅದೆಲ್ಲ ತೋರಿಸ್ಕೊಟ್ಟ ಆಮೇಲೆ ಈಟಿ ಥರ ಹಿಡ್ಕೊಂಡು ಹೋಯ್ತಿದ್ರಂತೆ ಕಪ್ಪ ಯಾಕಂದರೆ ಕಾಡ್ಮೇಡ್ನಾಗ ಹೋಗ್ಬೇಕಲ್ಲ ಜನ ಅದಕ್ಕೆ ಕೈನಾಗೇನಾರು ಆಯ್ದ ಬೇಕಲ್ಲಪ್ಪ ಅದೆಲ್ಲ ತೋರಿಸ್ಕೊಟ್ಟ ಕಂಡ್ಬಿಡು
7: ಈಗ ಸೈಕಲ್ ತುಣಿಬೇಕು ಮೊನ್ನೆ ಡಾಕ್ಟರ್ ತವಕ ಹೋಗಿದ್ದೆ ಹಿಂಗೆ ಏನೋ ತಪಾಸಣೆ ಮಾಡಿಸ್ಕೊಳಕ ಅಂತ ಹೋಗಿದ್ದೆ
6: ಅವರು
7: ಒಂದು ಹೇಳಿದ್ರು ವಿಚಾರವ ಒಂದು 8-10 ಜನ ಈ ಸೈಕಲ್ ಹೊಡಿಬೇಕು ಅಂತ ಹೇಳಿ ಅದೇ

0: ಒಂಥರ ಮಾನಸಿಕವಾದ ಭ್ರಮೆಗೇನೋ ಆಗ್ಬಿಟ್ಟು ಬಂದು ಆಸ್ಪತ್ರೆಯ ಸೇರ್ಕೊಬಿಟ್ಟಿದ್ರಂತೆ ಒಂದ್ ಐದಾರು ಜನ.
1: ಅಂದ್ರೆ ಮಲಿಕಂದಿರಾಗ್ಲೂ ಸೈಕ ಪೆಟ್ಲು
0: ಪೆಟ್ಲು ತುಳಿಯೋದು, ಯಾಂಡ್ಲ ಅಳ್ಳಾಡ್ಸೋದು, ಆಮೇಲೆ ಓಲ್ಡ್ ಹನ್ ಅನ್ನೋದು, ಹಿಂಗೆ ತಡಿ ಹೇಳ್ಬಿಡ್ತೀನಿ ಪೂರ್ತಿ ಕೇಳು. ಇವರು ಏನ ಪರೀಕ್ಷೆಯ ಮಾಡಿ ಔಷಧಿಯ ಕೊಟ್ಬಿಟ್ಟು ಎಲ್ಲಾರನು ಒಂದೇ ರೂಮ್ಗೆ ಬಿಟ್ರಂತೆ. ಆಯ್ತಾ, ಒಂದು ವಾರ ಪರೀಕ್ಷೆ ಮಾಡೋರು ಎಲ್ಲಾರ್ಗುನು. ಆಯ್ತಾ, ಒಂದ್ ದಿವಸ ಅವರ ಮೇಲಾಫೀಸರ್ ಏಯ್ ಅವ್ರನ್ನೆಲ್ಲ ಕಳ್ಸಿದ್ನಲ್ರಿ, ಎಲ್ರಿ ಹೆಂಗವ್ರೆ ನೋಡ್ಕೊಂಬರೋ ಬರ್ರಿ ಅಂತ ಕರ್ಕೊ ಹೋದ್ರಂತೆ. ಇವರು ರೂಮ್ ಒಳಗಡೆ ಹೋದ್ರಂತೆ. ಎಲ್ಲ ಅದೇ ಪರಿಸ್ಥಿತಿ. ಆರ್ನ್ ಮಾಡ್ದಂಗೆ ಒಬ್ಬ ಪಾವ್ ಪಾವ್ ಅನ್ನೋದು, ಇನ್ನೊಬ್ರು ಜಾಗ ಬಿಡ್ರಿ ಜಾಗ ಬಿಡ್ರಿ ಅನ್ನೋದು, ಇನ್ನೊಬ್ಬ ಟ್ರಿನ್ ಟ್ರಿನ್ ಟ್ರಿನ್ ಟ್ರಿನ್ ಅನ್ನೋದು.
2: ಪಾರ್ಟಿ ಸೈಕಲ್ ಹೊಡಿತಿದ್ರ ಅವರೆಲ್ಲ,
0: ಒಬ್ಬನೇ ಒಬ್ಬ ಸುಮ್ಮ ಕುಂತ್ಕೊಂಡಿದ್ನಂತ ದೇವ್ರ ಕುಂತಂಗೆ. ಹಾ ನೋಡಿ ಸಾ, ಔಷಧ ಇವನ್ ಮೇಲೆ ಪ್ರಯೋಗ ಮಾಡೋದೇ ಅಂತ. ಹೂ ಹೌದೇನ್ರಿ, ಪರವಾಗಿಲ್ಲ, ವೆರಿ ಗುಡ್, ಒಬ್ಬನಿಗಾರು ಹುಷಾರು ಮಾಡಿದ್ರಲ್ಲ ಅಂತ ಹೋಗಿ ಅವ್ರ ಆಫೀಸರು ಹೆಗಲ ಮೇಲೆ ಕೈ ಮಡಗದ್ರಂತೆ. ಅವನು ತೆಗೆಯ ಕೈಯ, ಡೌನಲ್ಲಿ ಹೋಯ್ತಾ ಇದ್ದೀನಿ ನಾನು,
1: ಕಾಲು ಕೈ ಏನು ಅಡಿಸ್ತಿರ್ಲಿಲ್ಲ, ಸುಮ್ಮನ್ ಕುಂತಾನೆ ಶೀಟ್ ಮೇಲೆ ಕುಂತ್ಕೊಂಡಂಗೆ. ಒಳ್ಳೆ ಕತೆ ಹೇಳ್ದಲ್ಲ,
0: ಡೌನ್ ಆಗಿ ಹೋಗ್ಬೇಕಾರೆ ಯಾರು ಏನು
1: ಏನು
0: ಅಳ್ಳಾಡ್ಸೋದು ಇಲ್ಲ, ಸುಮ್ಮ ಕುಂತ್ಕೊಂಡಿರ್ತಾರ.
1: ಅಲ್ಲ, ನಾವೆಲ್ಲ ಈ ಡೌನ್ ಆಗಿ ಹೋಗುವಾಗ ಜಯಣ್ಣ ಕೈನ ಬುಟ್ಬಿಟ್ಟು ಹೋಯ್ತಿದ್ವಲ್ಲ, ನೆಪ್ಪಿದ್ದ ನಮ್ಮ ಇಮ
0: ಒಳಪೆಟ್ಲು ಹೊಡಿತಿತ್ತಿಲ್ಲ,
1: ಒಳಪೆಟ್ಲು ಏನ ಹಾಕೊಂಡ್ಬಿಟ್ಟು ಕಾಲ.
0: ಆಮೇಕೆ ಇದು ಹ್ಯಾಂಡ್ಲೇ ಸಿಕ್ತಿರ್ನಿಲ್ಲ ಕೆಳಗಡೆ ಒತ್ತಕ್ಕ, ಒಂದ್ಸರಿ ಹಿಂಗ್ ಮಾಡೋದು, ಒಂದ್ಸರಿ ಹಿಂಗ್ ಮಾಡೋದು, ಬಿದ್ದು
2: ಸೈಕಲ್ ಕಲ್ತಿದ್ದೆ ಜೆಂಟ್ ಸೈಕಲ್ ನಲ್ಲಿ, ಬಾರ್ ಇರ್ತಿತ್ತು ಮಧ್ಯದಲ್ಲಿ, ಸೈಕಲ್ ಹೊಡೆಯಕ್ ಕಷ್ಟ ಆಗ್ತಿತ್ತು. ನಮ್ಮ ಅಪ್ಪನ ಸೈಕಲ್ ಅಲ್ಲಿ ಸೈಕಲ್ ಕಲ್ತಿದ್ದು, ಇವಾಗ ಅದೇ ಖುಷಿನಲ್ಲೇ ಸೈಕಲ್ ಕ್ಲಬ್ ಸೇರ್ಕೊಂಡ್ಬಿಟ್ಟಿದ್ದೀನಿ.
1: ನೋಡಪ್ಪ, ಅದು ನೋಡವ್ವ, ಬರೀ ಸೈಕಲ್ ತುಳಿಯೋದಲ್ಲ ಕವ, ಹೊಡೆಯೋದಲ್ಲ, ಅದು ವ್ಯಾಯಾಮ ಅಲ್ವಪ್ಪ. ಏನ್ ಪೆಟ್ಲು ತುಳಿಯೋದು
0: ಇಲ್ಲ, ಅದು ಹಿಂದಿನ ಕಾಲದಾಗೆ ವ್ಯಾಯಾಮ ಅನ್ಕೊಂಡು ಯಾರು
1: ತುಣಿತಿರ್ಲಿಲ್ಲ,
0: ಬದುಕಕ್ಕೋಸ್ಕರ ಸೈಕಲ್ ಸವಾರಿ ಮಾಡೋದು.
2: ಈಗ ತರಾವರಿ ಸೈಕಲ್ ಬಂದ್ಬಿಟ್ಟಿದೆ ಬಿಡಿ.
0: ಅಲಂಕಾರ ಏನ್ ಮಾಡ್ತಿದ್ರು ಗೊತ್ತವ ನೀನು, ನೋಡಿಯ
1: ಅದು
0: ಎರಡು ಕಡೆ ಕನ್ನಡಿ, ಏನು ಕನ್ನಡಿಗ ಅಲಂಕಾರ, ಏನು ಹಿಂದ್ಗಡೆ ಏನು ಸ್ಟ್ಯಾಂಡ್, ಏನು ಆ ಡೈನಮೋ ಅಂತ ಇರ್ತಿತ್ತಲ್ಲ ಹಿಂದ್ಗಡೆ, ಅದಕ್ಕೇನ್ ಅಲಂಕಾರ, ಬೆಡ್ಲಿಗೆ ಯವ್ವ ಮುಂದ್ಗಡೆ ಬರ್ತದಲ್ಲ ಬಾರು, ಅದಕ್ಕೊಂದ್ ಚರ್ಮದ ಒದಕ್ಕೆ, ಆ ಒದಕ್ಕೆ ಮೇಲೆ ಹೆಸರುಗಳು, ಆಮೇಲೆ ಸೀಟ್ಗೆ ಅದ್ರ ಮೇಲ್ಕ್ ಒಂದ್ ಸ್ಪಂಜ್ ತಗೊಂಡು, ಮುಂದ್ಗಡೆ ಮಕ್ಕಳೇನಾರ ಇದ್ರೆ ಒಂದ್ ಪುಟ್ಟದೊಂದ್ ಸೀಟ್,
1: ಸೀಟ್
0: ಕಾಲ ಇಟ್ಕೊಳಕ್ಕೆ ಮಕ್ಕಳಿಗೆ, ಆ ಮುಂದ್ಗಡೆ ಹ್ಯಾಂಡ್ಲ್ ಬಾರ್ ಇರ್ತಲ್ಲ, ಆ ಕಡೆಕೊಂದು ಈ ಕಡೆಕೊಂದು. ನಮ್ ವಾಸಣ್ಣ ಇಲ್ವೇ, ವಾಸಣ್ಣ ಯಾವಾಗಲೂ ಒಂದ್ ಮಾತು ಹೇಳವ, ಈಗ ಈ ಸಿರಿಮಂತರು ಬಡವರಿಗೆ ಏನ್ ಎತ್ವಾಸ ಇರ್ತದೆ ಅಂತ. ಈಗ ಸಿರಿವಂತನು ಒಂದ್ ಫಂಕ್ಷನ್ಗೆ ಹೋಯ್ತಾನಂತೆ, ಬಡವನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಫಂಕ್ಷನ್ಗೆ ಹೋಯ್ತಾನಂತೆ, ಈ ಸಿರಿಮಂತ ಏನ ಮಾಡ್ತಾನೆ ಖಾರಾಗ ಹೋಯ್ತಾನೆ, ಎಂಟು ಒಂದು ಸೀಟು, ಗಂಡೊಂದು ಸೀಟು, ಮಕ್ಕಳು ಹಿಂದ್ಗಡೆ ಸೀಟು, ಆದ್ರೆ ಬಡವ ಸೈಕಲ್ನಾಗ ಹೋಯ್ತಾನೆ,
1: ಎಲ್ಲಾರು ಒಟ್ಟಿಗೆ ಕೂರಿಸ್ಕೊಂಡು
0: ಮಕ್ಕಳನ್ನ ಮುಂದ್ಗಡೆ ಕೂರಿಸ್ಕೊಳ್ಳೋದು, ಹೆಂಡತಿಯ ಹಿಂದ್ಗಡೆ ಕೂರಿಸ್ಕೊಳ್ಳೋದು, ಎಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಹಿಡ್ಕೊಂಡು ಹೋಯ್ತಾರೆ, ಯಾವ್ದು ಕುಸಿನಪ್ಪ ಅನ್ನೋನು. ನಾನು ಅದಕ್ಕೆ ಹೇಳ್ದೆ, ನಿಂದೆ ಸರಿ ಕಣ್ವಾಸಣ್ಣ, ಕಾರು ಗೀರು ಎಲ್ಲ ಬಿಟ್ಬಿಟ್ಟು ಸೈಕಲ್ ನಾಗೆ ಓಡಾಡ್ಬೇಕು,
2: ಕಾಲಿಗೆ ಶಕ್ತಿ ಬರುತ್ತೆ ಸೈಕಲ್.
0: ಅದು ನಾನು ನೀನು ನೀನ್ ಬಂದಿರ್ಲಿಲ್ಲ ಏನು, ಮುಂದ್ಗಡೆ ಗಾಂಧಿ ಕಲಾಸಲ್ಲಿ ಕುಂತ್ಕೊಂಡು ಚಂದನದ ಗೊಂಬೆ ಸಿನಿಮಾ
1: ನೋಡಿದ್ರೆ ಹೇಳಕೊಂಡಿ ಜಯಣ್ಣ
0: ಅಲ್ವಾ, ನೋಡ ಇವನ್ ಸೈಕಲ್ ತಕೊಂಡಿದ್ದು, ನಮ್ ಹೆಂಡ್ರು ಕೂರಿಸ್ಕೊ ಹೋಯ್ತೀನಿ ಹಿಂಗೆ
2: ಕೂರ್ಸ್ಕೊಂಡು ಹೋಗ್ತೀಯ ಚಂದ್ರಣ್ಣ.
1: ಯಾಕವ್ವ, ಇನ್ಯಾವ್ದ್ರ ನಾವೇನು ಈ ಮಂದಲ್ ಕರ್ಕೊಂಡ್ ಹೋಯ್ತಿದ್ವ ನಮ್ ಹೆಂಡ್ರನ್ನ? ಅಲ್ಲ, ನಮ್ ಜಯಣ್ಣ ಚೆನ್ನಾಗಿ ಹೇಳ್ತಿದ್ದ ಕಣ್ಬಿಡು,
0: ಏನ
1: ಈ ಐಕಳನ್ನ ಮುಂದೆ ಕೂರಿಸ್ಕೊಂಡು ಹೆಂಡ್ತಿನ ಹಿಂದೆ ಕೂರಿಸ್ಕೊಂಡ್ ಹೋಯ್ತಿದ್ರು ಅಂತ. ಇನ್ ಕೆಲವ್ರು ಹಂಗ್ ಮಾಡ್ತಿರ್ಲಿಲ್ಲಕ್ಕಪ್ಪ, ಹೆಂಡ್ತಿನೇ ಮುಂದೆ ಕೂರಿಸ್ಕೊತಿದ್ರು,
0: ಮಕ್ಳು ಇರ್ಲಿಲ್ಲ
1: ಇಲ್ಲ, ಮಕ್ಳಿದ್ರೂ ಹಿಂದೆನೆ ಕೂರಿಸ್ತಿದ್ರು ಮಕ್ಕಳು.
0: ಮಕ್ಳು ಬಿಟ್ಟವ ಯಪ್ಪ ಯಪ್ಪ ಯಪ್ಪ ಅನ್ಕೊಳ್ಳಿ
1: ಇಲ್ಲ, ಯಾಕೆ ಅಂತಂದ್ರೆ ಹಿಂದ್ ಕುಂತ್ಕೊಂಡ್ರೆ ಸ್ವಲ್ಪ ಏನಾರೋ ನಿಧಾನಕ್ಕೆ ಅಂದ್ರೆ ಇಳಿಸ್ತಿರು, ನೆಗದಿಗಿದ್ ಬಿಟ್ಟಳು ಅಂತ. ಅದಕ್ಕೆ ಬಳ್ಳಗ್ ಹೋಯ್ತಿದ್ದಾಗ ಇಳಿದ್ ಬಿಟ್ಟಳು ಅಂತ ಭಯ, ಅದಕ್ಕೆ ಮುಂದೆನೆ ಕೂರಿಸ್ಕತಿದ್ರು ಕಯ್ಯ.
0: ಹಿಂದೆ ನೋಡಪ್ಪ, ಸೈಕಲ್ನ ಓಡಾಡುವಾಗ ಪ್ರಪಂಚ ಚೆನ್ನಾಗಿತ್ತು, ವಾಯು ಮಾಲಿನ್ಯ ಇರ್ಲಿಲ್ಲ, ಆಮೇಲೆ ಜನ ಆರೋಗ್ಯವಾಗಿದ್ರು. ಏನ್ ಹೇಳಿಯಾ?

0: ಆರೋಗ್ಯ ಚೆಂದಾಗಿತ್ತು.
1: ಈ ಪೆಟ್ರೋಲ್ ಜಾಸ್ತಿ ಆಯ್ತು, ಏನಪ್ಪ
0: ಸೈಕಲ್
2: ಇರೋ ಬರೋ ಕಾಯಿಲೆ ಎಲ್ಲ ಸುತ್ಕೊಂತು.
0: ಹೆಂಗೆ ಒಡಿಯೋರ್ ಗೊತ್ತವ ಸೈಕಲ್ ಓಯ್ಯೋ 20-30 ಕಿಲೋಮೀಟರ್ ಗರ ಗರ ಗರ ಗರ ತಿರುಗ್ಕೊಂಡು
1: ಕಾಂಪಿಸೇಷನ್ ಇಡ್ತಿದ್ರಲ್ಲ ಜಯಣ್ಣ, ಅದು ಅದೇನ ಹೇಳ್ತಾರಲ್ಲ ಅಪ್ಪ ಕಾಂಪಿಸೇಷನ್.
2: ಹೌದು, ಕಾಂಪಿಟೇಷನ್.
1: ಓ ತಕ್ಕಳಪ್ಪ, ಹಂಗವ ಅದು ಅನ್ನೋದು.
0: ಪೂರ್ತಿ ದುಡ್ಡು ಕೊಟ್ಟಿಲ್ಲ ಮಾಸ್ಟರ್ಗೆ, ಅರ್ಧ
2: ಹೇಳ್ಕೊಟ್ಟಿದ್ದಾರೆ.
1: ಅಲ್ಲ ಪೂರ್ತಿ ಕೊಟ್ಟಿ ಕಯ್ಯ, ನಾವು ಉಳಿಸಿ ಕಿಳಿಸ್ಕೊಳ್ಳದೆ ಋಣ ಕಯ್ಯ ಅದು.
0: ಮತ್ತೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ನಿಂಗೆ, ನಂಗೆ ಸರಿಯಾಗಿ ಹೇಳ್ಕೊಟ್ಟವ್ರೆ. ಕಾಂಪಿಟೇಷನ್ ನೋಡಿ ಹೆಂಗ ಹೇಳಿನಿ,
1: ನಿನ್ ಮುಕ್ಕಾಲ್ ಕೊಟ್ಟಿದ್ದ ಇಬ್ಬಿಡು.
0: ಇಲ್ಲ
1: ಪೂರ್ತಿ
0: ಸರಿಯಾಗತ್ತೆ,
2: ನಿಮ್ಮಿಬ್ರು ಮಾತಿನ ಸಿರಿನೇ ಸರಿ ಅಷ್ಟೇ.
1: ನೋಡು ಜಯಣ್ಣ, ಈಗ ಸೈಕಲ್ ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು. ಈಗ ಮೈಸೂರು ಪ್ಯಾಟರ್ನ್ ಆಗಿ ದಸರಾ ನೋಡಕ್ ಹೋಗಿರ್ಲಿಲ್ವ ನಾವು, ಅದೇನ ಸೈಕಲ್ ಗಳನ್ನ ನಿಲ್ಸಿದ್ರಲ್ಲಯ್ಯ ಅಲ್ಲಲ್ಲಲ್ಲಲ್ಲಿ ಆಯ್ತಾ. ಆಮೇಲೆ ನಾನು ಎತ್ಕೊಳಕ್ಕೆ ಅಂತ ಓದಿ ಒಡೆಯಮೂದ್ರ ಉಂಡ ಅಂತ ಬಾರ್ನೇ ಇಲ್ಲ ಕಯ್ಯ.
0: ಅಲ್ಲ ಸುಲಭ ಸೈಕಲ್ ಸಿಗೋಂಗಿದ್ದಿದ್ರೆ ಮೈಸೂರಿನಲ್ಲಿ ಉಳಿದವ್ರು ಬಿಟ್ಟಿರೋರ
1: ಸಾಪ್ನಾಗೆ ತಗೊಂಡ್ ಹೋಯ್ತಿಲ್ವಾ, ಹಂಗೆ ಅನ್ಕೊಂಡು ನಾನು ಎಳೆಯಕ್ ಹೋಯ್ತೀನಿ, ಬರ್ತಾನೆ ಇಲ್ಲ ಕಯ್ಯ. ಅದು
0: ಹಿಂದೆ ನೋಡಪ್ಪ, ಈಗ ಮನೆಗೆ ಹೋದ್ರೆ ನೀನು ಅಪ್ಪ ಅವಗೆ ಕಾರು, ಮಗಂಗೆ ಬೈಕು, ಮಗಳಿಗೆ ಇಸ್ಕೂಟ್ರು, ಒಬ್ಬೊಬ್ರಿಗೆ ಒಂದೊಂದು ಗಾಡಿ ಇರ್ತದೆ. ಆದ್ರೆ ಮುಂಚೆ ಕುಟುಂಬಕ್ಕೂ ಒಂದ್ ಸೈಕಲ್
1: ನೋಡಪ್ಪ,
0: ಅಂದ್ರೆ ಕುಟುಂಬನೂ ಒಟ್ಟಿಗಿತ್ತು, ಮಕ್ಕಳು ಒಟ್ಟಿಗಿದ್ರು. ಯೋಚನೆ ಮಾಡುವಂತ ಕಿತ
1: ಗುಂಪು ತಂಪು ಅಲ್ವಪ್ಪ.
0: ಈಗ ಅಪ್ಪ ಹೋದ್ರನ್ನ ದೂರ ಮಾಡೋರೆ ಜಾಸ್ತಿ ಮಕ್ಕಳುಗಳು, ತಕ ಹೋಗಿ ವೃದ್ಧಾಶ್ರಮಕ್ಕೆ ಹಾಕಿ ಬಂದ್ಬಿಡ್ತಾರೆ. ಆದ್ರೆ ಹಿಂದಿನ ಕಾಲದಾಗೆ ಸಂಬಂಧಗಳನ್ನ ಇಂಥ ವಸ್ತುಗಳು ಒಬ್ರಿಗೊಬ್ರಿಗೆ ಬೆಸೆಯೋದು. ಈಗ ಒಂದ್ ಸೈಕಲ್ ಅಲ್ಲಿ ಇಡೀ ಕುಟುಂಬ ಹೋಯ್ತದೆ ಅಂದ್ರೆ ಅವ್ರ ಜೊತೆಗಿನ ಬಂದ ಹೆಂಗಿರ್ಬೇಕು ಲೆಕ್ಕ ಹಾಕ್ತೀನಿ.
2: ಈ ಕಾರ್ನಾಗ ಒಟ್ಟಿಗೆ ಅಷ್ಟ್ ಜನ ಹೋದ್ರೂ ಅಷ್ಟ್ ಚೆನ್ನಾಗಿರೋದಿಲ್ಲ, ಒಬ್ರಿಗೊಬ್ರು ಮಾತಾಡಲ್ಲ.
0: ಏನೋ ಹಾಕೋ ಹೋಯ್ತಾರ್ಕವ, ದಬ ದಬ ದಬ ದಬ ಅಂತ ಶಬ್ದ ಆಯ್ತತ್ತೆ. ಕಾರ್ ಒಳಗಡೆ ಹಾಡ
2: ಹಾಡು ಅಲ್ವಾ, ಒಬ್ರಿಗೊಬ್ರು ಮಾತಿಲ್ಲ ಕತೆ.
0: ಅದೇನೋ ಕೈಯಾಗ ಒಂದ್ ಬಂದಿರ್ತದಲ್ಲ, ಅದ್ರಾಗ ನೋಡ್ಕೊಂಡ್ ಕುಂತ್ಕೊಳ್ಳೋದು. ಈ ಸೈಕಲ್ನಾಗ ಅದೆಲ್ಲ ಮಾಡಕ್ಕಾಯ್ತದೆ. ಯಾವ್ದಾರು ಒಂದು ಕಲ್ ಮೇಲೆ ಹತ್ತು ಬಿಡ್ತು ಅಂದ್ರೆ ಕೈಯಾಗ ಹಿಡ್ಕೊಂಡು ನೋಡ್ತಿದ್ರೆ ಕೆಳಗ್
1: ಬಿದ್ದಾಕತಿರೋದೇ ಗುಂಡ್ಗಿಂಡ ಜದ್ದೋಯ್ತು.
0: ಅಂದ್ರೆ ನೋಡಪ್ಪ, ಕುಟುಂಬಗಳು ಕೂಡ ಒಟ್ಟಿಗಿರಕ್ಕೆ ಇದು ಸಹಕಾರಿ ಅಂತ
1: ನೋಡಪ್ಪ. ಈಗ ಒಂದ್ ಮನೆಯಲ್ಲಿ ಈಗ ಏನಾಗ್ಬಿಟ್ಟದೆ ಅಂತಂದ್ರೆ ಹೇಳ್ದಂಗೆ ಎತ್ತವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಕಣ್ಜಯಣ್ಣ. ಈಗ ಮಕ್ಕಳು ನೋಡ್ಕೊಳಕ್ ಯಾರಿದ್ದರು, ಅಜ್ಜಿ ಪ್ರೀತಿ ಆಗ್ಲಿ, ತಾತನ್ ಪ್ರೀತಿ ಆಗ್ಲಿ ಸಿಗ್ತಾ ಇಲ್ಲ ಈ ಕಡೆಗಳಿಗೆ. ಏನ್ ಇವರಿಬ್ರು ಕೆಲ್ಸಕ್ಕೆ ಓಟಾಯ್ತಾರೆ, ಏನೋ ಈ ಸ್ಕೂಲ್ ಕಳಿಸ್ಬಿಟ್ಟು ಓಡಾಯ್ತಾರೆ ಆಯ್ತಾ. ಬಂದವ್ರು ಕೇಳೋರಿಲ್ಲ, ಹೇಳೋರಿಲ್ಲ, ಏನ್ ಮಾಡ್ತಾವ್ರೆ ಅಂತ ನೋಡ್ಕೊಳ್ಳೋರು ಗೊತ್ತಿ ಇಲ್ವಲ್ಲ ಜಯಣ್ಣ.
2: ಮಕ್ಳಿಗೆ ಯಾರು ಜೊತೆಗೆ ಇರೋದಿಲ್ಲ, ಅವ್ರು ಹೋಗಿದ್ದೆ ದಾರಿ.
1: ಅಜ್ಜಿ ಕೊಡ್ತಿದ್ದಲ್ವಾ ನಮ್ಗೆ ಕೂತ್ಕೊಂಡು, ಏನ್ ಕತೆ ನಾವು ಗುಡ್ತಿರ್ನಿಲ್ವಾ,
2: ಹಂಗೆ
1: ನಿದ್ದೆ ಮಾಡ್ಬಿಡ್ತಿದ್ದೋ ಅಲ್ವಾ ಜಯಣ್ಣ.
0: ಈ ಸ್ಕೂಲ್ಗೆ ಮಕ್ಳು ಹೋಯ್ತಾರಲ್ಲ, ವಾಪೀಸು ಬೇಗ ಬಂದ್ಬಿಡ್ತಾವ. ಈಗ ಮಕ್ಳಿಗೆ ಈ ಸ್ಕೂಲ್ ಆಗಿರೋದು ಯಾರ ತವನಾರು ಹೇಳ್ಬೇಕು, ಅವ್ನ ಬಳಪಕ್ಕದ್ದ ಅಂತ್ಲೋ, ಇವಳದ್ದು ಏನೋ ಊಟದಬ್ಬ ಆಗಿ ಚಾಕ್ಲೇಟ್ ಕೊಟ್ಲು ಅಂತ್ಲೋ, ಇಲ್ಲ ಊಟವ ಕಿತ್ಕೊಂಡ್ರು ಅಂತ್ಲೋ, ಇಲ್ಲ ನಾನ್ ಅಲ್ಲಿ ತಿಂದೆ ಅಂತ್ಲೋ,
1: ಯಾರು
2: ನನ್ ತಮ್ಮ ಏನ್ ಮಾಡ್ತಿದ್ದ ಅಂದ್ರೆ ಸ್ಕೂಲ್ನಾಗೆ ಬಳಪ ಕೊಡ್ತೀನಿ ಸ್ಲೇಟ್ ಮೇಲೆ ಬರಿತಾ ಇದ್ರಲ್ಲ ಫ್ರೆಂಡ್ಸ್ ಎಲ್ಲರೂ, ಇವನು ನೀರ್ ತಗೊಂಡೋಗಿರೋನು ಬಳಪದಲ್ಲೆಲ್ಲ ಬರ್ದಾದ್ಮೇಲೆ, ನೀನ್ ನನಗ್ ಬಂದ್ ಬಳಪ ಕೊಟ್ರೆ ನಾನು ನಿಂಗೆ ನೀರ್ ಕೊಡ್ತೀನಿ ಸ್ಲೇಟ್ ಕ್ಲೀನ್ ಮಾಡ್ಕೊಳಕ್ಕೆ. ಏನೋ ಬಂದು ಬಂದು ಇಷ್ಟು ಬಳಪ ಸಂಪಾದನೆ ಮಾಡಿದೆ ಅಂತ ತೋರ್ಸೋನು. ಬಂದ
1: ತಕ್ಷಣ
2: ಅದನ್ನೇ ಹೇಳ್ತಾ ಇದ್ದೀನಿ,
1: ಎಕ್ಸ್ಚೇಂಜ್
2: ಎಕ್ಸ್ಚೇಂಜ್ ಎಕ್ಸ್ಚೇಂಜ್
1: ಎಕ್ಸ್ಚೇಂಜ್.
0: ಅಂದ್ರೆ ಈಗ ಏನಾಯ್ತದೆ, ಏನೋ ಹೇಳಕ್ ಬಂದೆ ನಾನು.
1: ಅಲ್ಲಕ್ಕಪ್ಪ ಈಗ ಈಕ ಬಂದ್ಬಿಡ್ತವೆ,
0: ಈಗ ಯಾರ್ದವ ಹೇಳ್ಕತವೆ ಮನೆನಾಗೆ, ಅಪ್ಪನೂ ಇಲ್ಲ ಅವನು ಇಲ್ಲ ಅಂದ್ರೆ ಬಾಕ್ಲು ಬೀಗ ಹಾಕಿರ್ತಾರೆ, ಬಾಕ್ಲು ತೆಕ್ಕಳಕ್ ಹಾಕಿಲ್ಲ ಮಕ್ಳ ಕೈಲಿ, ಹೊರಗಡೆ ಬೀದಿನಲ್ಲಿ ಕುಂತ್ಕೊಂಡಿರ್ತವೆ. ಅಪ್ಪ ಬರೋವ್ರಿಗೆ ಅವ್ ಬರೋವ್ರಿಗೆ ಸುಸ್ತಾಗಿರ್ತೈತೆ, ಅಪ್ಪ ಅವನು ಸುಸ್ತಾಗಿ ಬಂದಿರ್ತಾರೆ, ಮಗಿದು ಕೇಳಕ್ಕೂ ಬೇಜಾರು. ಯಾಕಂದ್ರೆ ಅವ್ರು ಸುಸ್ತ ಅವ್ರಿಗೆ, ಅವ್ರ ಟೆನ್ಷನ್ ಅವ್ರಿಗೆ,
1: ಅಲ್ವಾ
0: ಮಗುಗೆ ಹೇಳ್ಕೊಳ್ಳೋ ಉತ್ಸಾಹ. ಅದೇ ಅಜ್ಜಿ ತಾತ
1: ಇದ್ರೆ ಅಲ್ವಾ,
0: ಅಜ್ಜಿ ಮಕ ಒರೆಸಿ ಯಾವ ಚೆಂದಾಗಿತ್ತವ ಈ ಸ್ಕೂಲ್ ಅಂತ ಕೇಳಿ, ಕೈ ಕಾಲು ತೊಳಸಿ, ಏನು ಬೆಳಗ್ಗೆ ಮಧ್ಯಾಹ್ನ ಮಾಡಿರೋದು ಉಳ್ಕೊಂಡಿರೋ ತಿನ್ಸಿ, ಕುಂತ್ಕೊಂಡು ಬಾಯ್ಪಾಠ ಬಾಯ್ಪಾಠ ಹೇಳಿಸಿ, ಆಮೇಕಿಂದ ಕತೆ ಹೇಳಿ, ಎಷ್ಟು ಪ್ರೀತಿಯಿಂದ ಕಾಣ್ತಾರೆ.
1: ಅಲ್ಲಕ್ಕಪ್ಪ ಈಗ ಹೆಂಗಾಗ್ಬಿಟ್ಟದೆ ಅಂದರೆ, ಈ ಸಿಟಿನ ಏನಾಗೆ ಬಾಯ್ಬಿಟ್ಟು ಮಾತಾಡಕ್ಕೆ ಆಯ್ತಲ್ಲ ಕೈ, ಹಂಗಾಗ್ಬಿಟ್ಟದೆ ಎಲ್ಲ ಮೂಗ್ರಂಗ.
2: ಅವ್ರಿಗೆ ಮಾತಾಡ್ಸಿ ಯಾರು ಅಭ್ಯಾಸನೇ ಇಲ್ಲ, ಮನೆಯಲ್ಲಿ ಯಾರು ಇರಲ್ಲ, ಮಾತೇ ಮರ್ತೋಗ್ಬಿಟ್ಟಿದೆ.
1: ಎತ್ತವರು ಏನ್ ಮಾಡ್ಬಿಡ್ತಾರೆ, ಐಕಳ ಕೈಲಿ ಈ ಮೊಬೈಲ್ ಕೊಟ್ಬಿಟ್ಟು ಅವ್ರವ್ರು ಬಿಜಿ ಆಗ್ಬಿಡ್ತಾರೆ ಮನೇಲಿ.
0: ಇನ್ನೊಂದು ವಿಚಾರ ತಿಳ್ಕೊ, ಈಗ ಹೆಂಗಾಯ್ತದೆ ಅಂದ್ರೆ ಅಪ್ಪ ಅವ್ಗೆ ಬಿಜಿ ಆಗ್ಬಿಟ್ಟು ಮಕ್ಕಳು ಈ ತರ ಬಂದ್ರೆ ಅವಕ್ಕೆ ಏನಾದ್ರು ಮಾಡ್ಕೊಡ್ಬೇಕು ಅನ್ನೋ ಇದು ಇರಕ್ಕಿಲ್ಲ.
1: ಅಲ್ಲಕಪ್ಪ,
0: ಆರ್ಡರ್ ಮಾಡೋದು, ಆರ್ಡರ್ ಮಾಡಿ ಎಂತೆಂಥದೋ ತಕೊಂಬಂದು ತಿಂತಾರೆ. ಆದ್ರೆ ಅಜ್ಜಿ ತಾತ ಆದ್ರೆ ಒಂದು ಗ್ಲಾಸ್ ಹಾಲ ತಕೊಂಡು ಮಗಿಗೆ ಕುಡಿಸಿ ಒಳ್ಳೇದಾಯ್ತದೆ ಮಗಿಗೆ ಅಂತ ಆಮೇಕಿಂದ ಆ ಬಾಯಿ ಹಾಲು ಕುಡಿದ್ರೆ ಹೆಂಗಾಯ್ತದೆ ಅಕ್ಕಪಕ್ಕ ಆಸೆ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿರ್ತೈತಲ್ಲ.
1: ನಮ್ಗೀಗೆಲ್ಲ ಬಿಡವ ಅದೆಲ್ಲ ನೆಪ್ಪು ನಮ್ಗೆ, ಈಗ ಏನು ಹಾಲು ಕುಡಿಲೇ ಬೇಕಾಗಿಲ್ಲ ಕವ್ವ, ಮೀಸೆ ಹಾಲು ಕುಡ್ದಂಗೆ ಇರ್ತದೆ ಕಣ
0: ಅಲ್ವಾ, ಬೆಳಗಾಗಿರ್ತದೆ ಅಂತ.
1: ಮತ್ತೆ ಇನ್ನೇನ ಮತ್ತೆ ಅದನ್ನೇನು ಬಿಡಿಸ್ಕೊಳ್ಬೇಕಯ್ಯ,
0: ಸದಾ ಹಾಲು ಕುಡಿ ಅದು
1: ಹಂಗ ಅದೇನು ಹಾಲ ಕುಡಿಯಬೇಕು ಅಂತ ಏನಿಲ್ಲ.
0: ಅಲ್ಲ ಏನ್ ಗೊತ್ತೇ, ನಮ್ಮ ದೇಶದಾಗೆ ಹಾಲಿಂದು ಕ್ರಾಂತಿ ಆಯ್ತು.
1: ಅದೇನೋ ಅದೇನೋ ದೊಡ್ಡವ್ರ ಇದ್ರ ಕುರಿಯನ್ ಅಂತ ಹೇಳಿದ್ದೆ ನೀನೇ.
0: ಗುಜರಾತ್ ಆನಂದ್ ಅನ್ನೋ ಊರು, ಅದೇನೋ ಖೇರಾ ಅಂತ ಜಿಲ್ಲೆ ಹೆಸರಂತೆ, ಅಲ್ಲಿ ಸಹಕಾರ ಸಂಘವ ಮೊದಲು ಮಾಡಿದ್ರಂತ. ಅಲ್ಲಿ ಅಪಾರ ಹಸುಗಳ ಸಾಕೊಂಡಿದ್ರಂತೆ ಕಣ್ಣಣ್ಣ. ಹಾಲ ಉತ್ಪಾದನೆ ಮಾಡೋರು ಸರಿಯಾಗಿ ಮಾರುಕಟ್ಟೆ ಇರಲಿಲ್ಲ ಅವ್ರಿಗೆ. ಆಗ ಇವ್ರು ಹೋಗಿ ಅಲ್ಲಿ ಹಳ್ಳಿಯವ್ರನ್ನೆಲ್ಲ ಕೂಡಿಸಿ ಸಂಘವ ಮಾಡಿ ಒಂದು ಕಡೆ ಸೇರ್ಕೊಳ್ಳಿ, ಹಾಲನ್ನ ಒಂದು ಕಡೆ ಸಂಗ್ರಹಣೆ ಮಾಡೋಣ. ಈಗ ಹಸ ಬೇರೆದಿರ್ಬೋದು, ಬೆಳ್ಳಗಿರ್ಬೋದು, ಕರ್ಗಿರ್ಬೋದು, ಕೆಂಪ್ಗಿರ್ಬೋದು, ಸಿಂಧಿ ಇರ್ಬೋದು, ಹಾಲು ಒಂದೇ ಅಲ್ವಾ. ಹಾಲನ್ನ ಒಟ್ಟಿಗೆ ಕೂಡಿಸ್ಬೋದು, ಕೂಡಿಸ್ಬಿಟ್ಟು ಒಟ್ಟಾಗಿ ಸೇರ್ಕ ಮಾರಾಟ ಮಾಡುವ ಅಂತ ಹಂಗುಟ್ಟಿದ್ದೆ ಆನಂದ್. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್
1: ನೋಡಪ್ಪ,
0: ಅಮೂಲ್ ಅಂತಾರಲ್ಲ,
1: ನಾನು ಪಿಕ್ಚರ್ ಅನ್ಕೊಂಡ್ಬಿಟ್ಟೆ ಆನಂದು ಅಂತ.
0: ಏನ್ ಬಿಡು, ಸದಾಶಿವಂಗ್ ಅದೇ ಜ್ಞಾನ ಅಂತ ಅಲ್ಲೇ ಇರ್ತೀಯ, ಯಾವಾಗ ಟೆಂಟ್ಗೆ ಹೋಗಮ್ಮ ಯಾವಾಗ ಥಾಕಿಸ್ಕ್ ಹೋಗಮ್ಮ ಅಂತ. ಆಮ್ಯಾಕಿಂದ ಅದನ್ನ ನೋಡ್ಕೊಂಡು ಕರ್ನಾಟಕದಾಗೆ KMF ಶುರು ಮಾಡಿದ್ರು. KMF ದೇನ್ ಹೇಳು ಹೆಸರು ನೋಡಮ್ಮ, ಗೊತ್ತಿದ್ರು ನಿಂಗೆ?
1: ಏನಪ್ಪ
2: ಕರ್ನಾಟಕ ಮಿಲ್ಕ್ ಫೆಡರೇಷನ್,
0: ಅದನ್ನೆಲ್ಲರೂ ಹೇಳ್ತಾರೆ. ಅದ್ರ ಉತ್ಪನ್ನಕ್ಕೆ ಹೆಸರೈತಲ್ಲ, ಅದ್ರ ಹೆಸರೇನು ಹೇಳು?
1: ಅದೇನೋ ವಶಿ, ನೀನೇ ಹೇಳ್ಬಿಡು.
2: ನಂದಿನಿ.
0: ನಂದಿನಿ ಕಣ್ಣಣ್ಣ,
1: KMF ಅಂದ್ರೆ ನಂದಿನಿ ಅಯ್ಯ,
0: ನಂದಿನಿ ಉತ್ಪನ್ನ ಅಂತ.
1: ಅಲ್ಲಿ ಏನನ್ನದ ಇಲ್ವಲ್ಲ
0: KMF ಬೇರೆ, ಈಗ ಅಮೂಲ್ ಬೇರೆ ಆಯ್ತತೆ. KMF ಗೆ ನಂದಿನಿ ಅಂತ ಹೆಸರು ಕೊಟ್ಟವ್ರೆ. ಹಾಲು ಮೊಸರು ಬೆಣ್ಣೆ ತುಪ್ಪ
1: ಅಂದ್ರೆ ಕಾಮಜೇನು ಅಂತ
0: ಪರವಾಗಿಲ್ಲ ತಿಳ್ಕೊಂಡವನೆ. ಹಂಗೆ ಈಗ ಸಹಕಾರ ಸಂಘ ಮಾಡ್ಕೊಂಡು ಹಾಲು ಉತ್ಪಾದನೆ ಮಾಡೋದು ಎಷ್ಟು ಒಳ್ಳೆ ವಿಚಾರ ಆಗದೆ ಅಂದ್ರೆ ನಮ್ಮ ದೇಶ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಾಗದೆ.
1: ಈಗ ನೋಡಪ್ಪ ನಮ್ಮಲ್ಲಿ ಇಲ್ವಪ್ಪ, ಈಗ ಹಾಲು ನಾವೆಲ್ಲ ಕರಿತೀವಿ, ಹಾಲು ತಗೊಂಡು ಹೋಗಿ ಅಲ್ಲಿ ಕೊಡೋದಿಲ್ವಾ, ಅದೇನೋ ಸಂಘಕ್ಕೆ
2: ಡೈರಿ.
0: ಎಲ್ಲರಿಗಿಂತ ಸಹಾಯ ಆಗಿರೋದು ಸುಂದರಕ್ಕ, ನೀನ್ ತಿಳ್ಕೊ, ಹಳ್ಳಿ ಎಣ್ಣೆ
1: ಎಣ್ಣೆ.
2: ಹೌದು, ಅದಕ್ಕೆ ಈ ಸತಿ ಹೇಳಿದಾರಂತಲ್ಲ ಮಹಿಳಾ ರೈತರನ್ನ ಆಚರಿಸ್ಬೇಕು ಅಂತನ್ಬಿಟ್ಟು,
0: ಏನ
2: ವಿಶ್ವಸಂಸ್ಥೆ ಕೊಟ್ಟಿರೋದು
0: ಹಂಗಲ್ಲವ. ಈಗ ಗಂಡ ವ್ಯವಸಾಯ ಮಾಡ್ತಾನೆ ಇಲ್ಲ ಅಂತ ಅನ್ನಕ್ಕಿಲ್ಲ, ಮೇವೆಲ್ಲ ಬಳ್ಕೊಡ್ತಾನೆ. ಆದ್ರೆ ಮನೆನಾಗೆ ಒಂದು ಹಸ ಸಾಕೊಂಡು ಹಾಲು ಕರೆದು ಮನೆಯವ್ರಿಗೂ ಕೊಟ್ಟು ಡೇರಿಗೆ ಹಾಕಿ 15 ದಿವಸಕ್ಕೆ ಒಂದ್ಸರಿ ದುಡ್ಡು ತಕೊಬಂದು ಮಕ್ಳಿಗೆ ಸಾಲಿಯೋ ಪೀಜೋ ಇಂಥವನ್ ಕೊಟ್ಕೊಂಡು ಮನೆ
1: ನೋಡ್ಕೊತಾರೆ.
0: ಆಮೇಲೆ ಹಸ ಸಾಕೋದಕ್ಕೂ ಪಾಪ ಅವರು ಕರ್ಕೊ ಹೋಗೋದು, ಮತ್ತೆ ಜಮೀನಾಗೆಲ್ಲ ಒಂದ್ ಕಡೆ ಅದನ್ನ ಮೇಯಕ್ ಬಿಡೋದು, ಬೆಳಗಿನ ಸಂಜೆವರೆಗೂ ನೋಡ್ಕೊಳ್ಳೋದು, ಇವೆಲ್ಲ ಕೆಲ್ಸ ಇರ್ತದಲ್ಲಪ್ಪ.
1: ಹಂಗೆ
2: ಸಾಕೊಂಡಿರ್ತಾರಲ್ಲ ಅವ್ರಿಗೂ ಎಷ್ಟೊಂದ್ ಕೆಲ್ಸ, ಅಲ್ಲೆಲ್ಲ ಎಷ್ಟು ಕೆಲ್ಸ ಮಾಡ್ತಾರೆ.
1: ನಮ್ ಕಮಲ ಕುಂಗುವೆ ನಮ್ ಹೇಳ್ನಿತ್ ಹೇಳ್ತಿರ್ನಿಲ್ವಾ, ಸುಂದರ ಕುಂಗುವೆ ಹುಸಿ ಜಿಂದಿಂದ ಹೇಳ್ನಿಲ್ವಾ, ಏನು ಅಂದ್ರೆ ಕರ್ದಾಲ್ನೆಲ್ಲಾನು ಕೊಟ್ಬಿಡೋದಲ್ಲ ಅಲ್ವಾ ನಮ್ಮ ಈಕಳಗ. ಮತ್ತೆ ಹಿಂಗ ಹಾಲನ್ನ ಕುಡಿದಿಯೇ, ಅದನ್ನ ಹಾಲಿಂದ ತಯಾರಿಸೋ ಪದಾರ್ಥಗಳು ಅದನ್ನ ತಿಂದಿಯೇ, ನಮ್ ಕಮಲಕ್ಕನು ನಮ್ ಸುಂದರಕ್ಕನು ಉಣಿಕೊಂಡ್ಬಿಟ್ರಿ ನಿಲ್ವಾ ಜಯಣ್ಣ ಖುಷಿಯ. ಆಮೇಲೆ ನೀನು ಹೊಸಿ ಬುದ್ಧಿವಾದ ಹೇಳ್ದಕ್ಕೆ ಅವು ಹೊಸಿ ಚಿಗತ್ಕೊಂಡು
2: ಬೇಕಾದಷ್ಟು ಸಿಗತ್ಕೊಂಡು
0: ಈಗ ಹೆಂಗೆ ಅಂದ್ರೆ ಈ ತಿನ್ನಕ್ಕೆ ಕುಡಿಯಕ್ಕೆ ಎದ್ರಕಂತಾರ ಜನ. ಬೆಣ್ಣೆ ತಿನ್ನಪ್ಪ ತುಪ್ಪ ತಿನ್ನಪ್ಪ ಚಂದಾಗಿ ಅಂದ್ರೆ ಅದೇನ ಬಿ ಪಿ ಬರ್ತದೆ, ರಕ್ತದಲ್ಲಿ ಏನು ಕೊಬ್ಬಿನಂಶ ಜಾಸ್ತಿ ಆಯ್ತದೆ,
1: ಕೊಲೆಸ್ಟ್ರಾಲ್ ಅಂತಾರಲ್ಲಪ್ಪ
0: ಎದ್ರಕೊಂಡ ನಾನು ಏನೋ ಕೊಲೆ ಅಂತ
2: ಯಾಕಪ್ಪ ಹಿಂಗ ಹೇಳ್ತಾ ಇದ್ದಾರೆ,
1: ಏನ ಹೇಳ್ತಾರಲ್ಲವ ಕೊಲೆಸ್ಟ್ರಾಲ್ ಅಂತ ಏನು
0: ಅದೇ
1: ಅದೆಯಾ.
2: ನಮ್ಗೆ ಸಣ್ಣರಿದ್ದಾಗ್ಲಿಂದ ಹಲ್ಲಿಗೆ ಶಕ್ತಿ ಬರುತ್ತೆ ಮೂಳೆಗೆ ಶಕ್ತಿ ಬರುತ್ತೆ ಅಂತ ಹಾಲು ಕೊಡೋರು, ಈಗ್ನವ್ರು ಹಾಲು ಕುಡಿದ್ರೆ ಬೇಡ ಬೇಡ ಬೇಡ
0: ಅಂತಾರೆ,
2: ಅದನ್ನೇ ಕ್ಯಾಲ್ಸಿಯಂ ಬರುತ್ತೆ. ಹೌದು
0: ಸುಣ್ಣ ಸುಣ್ಣ
1: ಸುಣ್ಣ
0: ಹಾಲ್ನಾಗ ಇರ್ತೈತೆ.
1: ಅಲ್ಲ ಸುಣ್ಣ ಹಾಲ್ ತರನೇ ಇರ್ತಲ್ಲಪ್ಪ ನೀರ್
0: ಹಂಗಂತ ಸುಣ್ಣ ನೀರ್ ಕುಡಿದ್ಬಿಟ್ಟಿಯ ಎಲ್ಲಿ ಸವಾಸ ಹಾಲು ಹಾಲ್ನಾಗೆ ಸುಣ್ಣದ ಅಂಶ ಇರ್ತೈತೆ. ಮಕ್ಕಳು ಮುದುಕರು ವಯಸ್ಸಾದವರು ಕ್ರೀಡಾಪಟುಗಳು ರೈತರು ಎಲ್ಲರೂ ಕುಡಿಬೇಕು ಚಂದಾಕಿ
1: ಕುಡಿಬೇಕು.
0: ಆಮೇಲೆ ಮೊಸರು ಬೆಣ್ಣೆ
2: ತುಪ್ಪ
0: ಚಂದಾಗಿ ತಿನ್ಬೇಕು.
1: ಈಗ ನಮ್ಮೆಲ್ಲ ತಿಂದು ಕುಡ್ದು ಸಾಕಾಗದೆ
0: ಮತ್ತೆ ಅದನ್ನೇ ಹೇಳ್ಬೇಡಕ್ಕ ಸಾಯೋ ಗಂಟ ತಿನ್ಬೇಕು.
1: ಆಯ್ತು ಬಿಡ,
0: ಏನು ನಾನ್ ಚಿಕ್ಕ ಹುಡುಗನಾಗಿದ್ದಾಗ ತಿಂತಿದ್ದೆ ಒಂದ್ ಸೇರ್ ಬೆಣ್ಣೆ ತಿಂತಿದ್ದೆ ಅಂದ್ರೆ ಆಗೋಲ್ದು.
2: ಈಗಲೂ ತಿನ್ಬೇಕು
1: ಒಂದ್ ಸೇರ್ ಬೆಣ್ಣೆ ತಿನ್ನಕ್ಕ.
0: ಒಂದ್ ಸೇರ್ ತಿನ್ಬೇಡ, ಒಂದ್ ಗಿಟಕ್ ತಿನ್ನು.
1: ಆಯ್ತು ಬಿಡು.
0: ಇಲ್ವಾ ಯಾವ್ದು ಯಾವ ಕಾಲದಾಗೂ ಬಿಡಬಾರ್ದು.
1: ಈಗ ನಾನೇನ್ ಮಾಡಿಸ್ಕೊಂಡ್ಬಿಟ್ಟಿವ್ನಿ ಬೆಣ್ಣೆಕಾಯಿ ತುಪ್ಪ ಇದೆಯಲ್ಲಪ್ಪ ಅದ ಹೊಸಿ ಹಾಕಿಸ್ಕೊಂಡು ಹಾಸ್ಕೊಂಡು ತಿಂತೀನಿ ದಿನ.
0: ತುಪ್ಪ ಅಷ್ಟೇ ಅಲ್ಲ ಬೆಣ್ಣೆನೂ ತಿನ್ಬೇಕು, ಅದರಲ್ಲಿ ಅದರದ್ದೇ ಆದ ಒಳ್ಳೆ ಅಂಶ ಅದೇ ತುಪ್ಪನು ತಿನ್ಬೇಕು. ಆಮೇಲೆ ಈಗೆಲ್ಲ ಎಣ್ಣೆ ಕಳ್ಳುಗಳು ಕಣವ ಹಾಲಿಂದು ಪೇಡ ಮಾಡ್ತಾರೆ, ಬಂಗಾಳಿಗೆ ಹೋಗಿದ್ದೆ ಅಲ್ಲಿ ಎಣ್ಣೆ ಕಳ್ಳದ್ದೇ ಒಂದು ಡೇರಿ ಅದೇ, ಅವರು ಬರೀ ಹಾಲಷ್ಟೇ ಮಾರಕ್ಕಿಲ್ವಂತೆ ಪೇಡ ಕೊಟ್ರು ಕಣ ಏನ್ ಚಂದಾಗಿತ್ತು ಅಂತೀಯ ಒಂದೇ ಕೊಟ್ರು ಇನ್ನೊಂದ್ ಕೊಡಿಯಿಂದೆ ದುಡ್ಡಾಯ್ತದ ಕಂಜಯ್ಯನವ್ರೆ ಅಂದ್ರು. ನಾ ದುಡ್ಡು ಕೊಟ್ಟು ತಕ ಬಂದೆ.
1: ಟೇಸ್ಟ್ ನೋಡಕ್ ಕೊಟ್ಟಿರೋದು ನಿನಗ ಏನಿರ್ಬಾರದೆಲ್ಲ ಕೊಟ್ಬಿಡು ಅಂದೆ.
0: ಏನು ಆಗಿದ್ರು ಕೇಳ್ತಿದ್ದೆ ಬಿಡು, ನಾನು ನನಗೋಸ್ಕರ ಕೇಳಲಿಲ್ಲ ಚಂದ್ರಣ್ಣ,
1: ನನಗೋಸ್ಕರ
0: ನಿನ್ನ ಹೆಸರು ಹೇಳ್ದೆ. ನಿನ್ನ ಸ್ನೇಹಿತ ಚಂದ್ರಣ್ಣ ಅಂತವನೇ ಅವನು ಊರೂರು ತಿರುಗ್ತಿರ್ತಾನೆ, ನಿಮ್ದು ಪರಿಚಾರ ಆದಂಗ ಆಯ್ತದೆ ಅವನಿಗೂ ಒಂದ್ ಕೊಡಿ
1: ನ್ಯಾತಾಕ್ಬಿಡಿ ಅಂತ ಸುತ್ತಾನೆ ಅನ್ಬಿಟ್ಟು. ನೀನು ನನಗೋಸ್ಕರ ಕೇಳ್ದಲ್ಲಯ್ಯ, ನಿನ್ ಮನ್ಸು ಬುಡಯ್ಯ ಕಳ್ಳು ಕಳ್ಳು ಕಳ್ಳು
2: ಕಳ್ಳು ಅಂದ್ರೆ
1: ಕಳ್ಳು ಕವ
0: ಕರುಳು ಕರುಳು ಅಂತ ಕಲ್ಲು ಅನ್ಕೋಬೇಡ ನೀನು. ಎಲ್ಡು ಎಲ್ಡು ಅರ್ಥ ಬರೋಂಗ್
2: ಮಾತಾಡ್ತಾರ.
0: ಒಂದ್ ಪಾಕೆಟ್ ತಕ ಬಂದಿದೀನಿ ಕೋವಾ ಕೋವಾ ಅದು ತಕ ಬಂದಿದೀನಿ. ಅದೇನೋ ಮಾಡ್ತಾರಂತಲ್ಲ ವಾ,
2: ಹೌದು ಪನ್ನೀರ್ ಮಾಡ್ತಾರೆ.
0: ನೀನ್ ಅದ್ನೇ ಹೇಳು, ಕೋವಾ ಹಾಕ್ಬಿಟ್ಟು ಹಲ್ವಾ ಮಾಡ್ತಾರಂತಲ್ಲ ಕ್ಯಾರೆಟ್
2: ಕ್ಯಾರೆಟ್ ಹಲ್ವಾ ಮಾಡ್ತಾರೆ
0: ಪನ್ನೀರ್ ಹಾಕಿ. ನೀನ್ ಹೋಟ್ಲಿಗೆ ಹೋದಾಗ ಪನ್ನೀರು ಅದೆಂತ ಪಾಲಕ್ ಪನ್ನೀರ್ ಬೇಕು ಅಂತ ಕುಂತ್ಕೊಂಡಿರ್ಲಿಲ್ವಾ
1: ಬೆಳ್ಳಗ.
0: ಅದಕ್ಕ ತಕ ಬಂದಿದೀನಿ ನಮ್ಮ ಸುಂದರಕ್ನು ಸಿಟಿ ಒಳಲ್ವಾ ಪಾಲಕ್ ಹಾಕಿ ಪನ್ನೀರು
2: ಆಯ್ತು.
0: ಆಮ್ಯಾಕಿಂದ ಗಜರಿದು
1: ಗಜರಿ
0: ಅಲ್ವಾ
1: ಅಲ್ವಾ
0: ಗಜರಿ ಅಂದ್ರೆ ಏನ್ ಹೇಳು
2: ಕ್ಯಾರೆಟ್ ಕ್ಯಾರೆಟ್
0: ಗಜರಿ ಕ್ಯಾರೆಟ್
1: ಕ್ಯಾರೆಟ್
0: ಗುಜರಿದೇನ್ ಅಲ್ವಾ ಮಾಡ್ತಾರೆ
1: ಗಜರಿದು ನೆಪ್ಪ ಆಯ್ತು ಕಯ್ಯ ಗುಜರಿ.
0: ಇವತ್ ನಿನಗೆ ಸ್ಪೆಷಲ್
2: ಇವತ್ ಸ್ಪೆಷಲ್ ಕ್ಯಾರೆಟ್ ಅಲ್ವಾ ಮತ್ತೆ ಪಾಲಕ್ ಪನ್ನೀರ್
0: ಹಿಂದ್ಗಡೆ ಇದ್ರಾಗೆ ಬೆಳ್ಕೊಂಡವಳೆ
2: ಪಾಲಕ್ ಸೊಪ್ಪಿದೆ
0: ಕಬ್ಬುಣದ ಅಂಶ ಇರ್ತೈತೆ ಯಾವ್ದ್ರಲ್ಲಿ
1: ಪಾಲಕ್
0: ಎಲ್ಲ ಸೊಪ್ಪಾಗು ಇರ್ತದ ಬಿಡು ಇದ್ರಲ್ಲಿ ಸುಣ್ಣ ಇರ್ತದ ಹಾಲಲ್ಲಿ.
1: ನುಗ್ಗೆ ಸೊಪ್ಪು ತಿನ್ಬೇಕು ಅಂತ ಹೇಳೋದಿಲ್ವಾ ಜಯಣ್ಣ? ನೋಡು ಜಯಣ್ಣ ನಾವಾಗೆಲ್ಲ ಏನು ಹೆಸರಿಲ್ಲ ಅಂತಂದ್ರೆ ಅಯ್ಯೋ ಇದು ನಾಕಡ್ಡಿ ನುಗ್ಗೆ ಸೊಪ್ಪನ್ನ ಊರ್ಬಿಟ್ಟು ಜಯಣ್ಣ ಸುಮ್ಮನೆ ನೀರಲ್ಲಿ ಬೇಯ ಹಾಕ್ಬಿಟ್ಟು ಅದು ನೀರಲ್ಲೇ ಎಷ್ಟು ರುಚಿ ಇರ್ತಿತ್ತಲ್ವಪ್ಪ.
0: ಅಲ್ಲಪ್ಪ ಈಗ ಬಂದು ವಿಚಾರಣೆ ಮರ್ತ್ಬಿಟ್ಟ
1: ಏನ ಏನ
0: ಪರಿಸರ ದಿನಾಚರಣೆ ಐತಲ್ಲ 5ನೇ ತಾರೀಕು ಗಿಡ ನೆಡಬೇಕು. ಈಕಿತ ಈ ಅಳಿವಿನಂಚಲ್ಲಿರೋ ಅಂತ ವೃಕ್ಷಗಳನ್ನ ಸತ್ತೋಯ್ತಿರೋದಲ್ಲ ಸತ್ತೋಗಿರೋದು ಹೆಂಗಾಯ್ತದೆ ಅಂತದ್ನ ಯಾರೋ ಪುಣಾ ತುಂಬ್ರು ಕೊಡ್ತೀನಿ ಅಂತ ಹೇಳವ್ರೆ ಸಸಿಗಳ ಅವರು ಬತ್ತಾರಂತೆ ಪಂಚಾಯತಿ ಆಫೀಸ್ಗೆ
1: ಬರ್ಲಿ ಬರ್ಲಿ
0: ಅದ ದೊಡ್ಡದ ಬೆಳೀತಾವಂತೆ ವೃಕ್ಷಗಳು ಈ ಮೈಸೂರು ಪೇಟೆನಾಗೆ. ನಾವು ದಾರಿನಲ್ಲಿ ನಡ್ಕೊ ಹೋಗುವಾಗ ನೀನ್ ನೋಡಿ ಹೇಳ್ತಿರ್ನಿಲ್ವಾ, ಇದೆಂಗದೆ ಅದೆಂಗದೆ ಎಲ್ಲ ಹೂವು ಅರಳಿಸೋವು, ಚೆಂದಾಗಿರೋವು, ಹಕ್ಕಿ ಪಕ್ಷಿಗಳು ಬರೋವಂಥವು ಸಸಿಗಳ ಪರಿಸರ ದಿನಾಚರಣೆ ದಿವಸ ನೆಟ್ಕೋಬೇಕು ಅಂತ ಹೇಳ್ತಿದ್ರು.
1: ಈಗ
2: ನನಗೆ ಅವ್ರು ಪರಿಚಯ ಮಾಡಿಸಿ ನಮ್ಮ ಶಾಲೆ ಕರ್ಕೊಂಡು ಹೋಗ್ತೀನಿ, ಅಲ್ಲೊಂದಷ್ಟು ಗಿಡಗಳನ್ನ ಹಾಕಿಸ್ತೀನಿ.
1: ಈಗ ಅವರೇನೋ ಸಸಿಯ ತತ್ತರ ಜಯಣ್ಣ, ನಾವೇನು ಈ ಗದ್ದೆಲಿ ಪೈರಾಕಂಗ ಹಾಕ್ದಂಗ ಹಾಕಕ್ಕಾಗದ, ಅದಕ್ಕೆ ಗುಂಡಿ ತೆಗಿಬೇಕು,
0: ಗೊಬ್ಬರ ಕೊಡ್ಬೇಕು ನೀನು.
1: ಗೊಬ್ಬರನು ತರ ಬುಡಯ್ಯ, ನಮ್ಮ ಹಟ್ಟಿ ಗೊಬ್ಬರ ಇಲ್ವಾ ಜಯಣ್ಣ?
0: ಮೊದ್ಲೇ ಅಪ್ಲಿಕೇಶನ್ ಹಾಕ್ತಾ ಇದೀನಿ, ಜಮೀನಿ ತಗೋವಾಗ ಹೊಡೆದ್ಗಿಡ್ದೀಯ?
1: ಇಲ್ಲ ಇಲ್ಲ,
0: ಗುಂಡಿಗೆ ಹಾಕ್ಬೇಕು.
1: ಒಂದ್ ಗಾಡಿ ನಾನೇ ಹೊಡ್ಕೊಂಡ್ ಬಿಟ್ಟನ್ ಬುಡಯ್ಯ.
0: ಅದು ಮಾತು ಅಂದ್ರೆ ಗುಂಡಿಗೆ ಗೊಬ್ಬರ ಹಾಕ್ಬಿಟ್ಟು ಗಿಡ ನೆಡ್ಬೇಕು. ಪರಿಸರ ದಿನಾಚರಣೆನ ಗಿಡ ನೆಡೋದ್ರ ಮೂಲಕ
1: ಯಾಕಂದ್ರೆ ನಾವು ಪೇಟದಿಕ್ ಹೋದಾಗ ಜಯಣ್ಣ ದೊಡ್ಡ ದೊಡ್ಡ ಮರಗಳನ್ನೇ ನೆಲಕ್ಕೆ ಉಳಿಸ್ಬಿಟ್ಟವ್ರೆ, ರಸ್ತೆ ಅಗಲ ಮಾಡ್ತೀವಿ ಅದು ಇದು ಅಂತ ಅನ್ಕೊಂಡು ಬಿಲ್ಡಿಂಗ್ ಕಟ್ಟಕ್ಕಯ್ಯ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಯ್ಯ, ಯಾಕಡೆಗ್ ನೋಡಿದ್ರು ಮರ ಕಾಣೋದು ಗಾಳಿಯಲ್ಲಿ ಬಂದದು,
2: ಅದಕ್ಕೆ ಉಸಾಡಕ್ ಗಾಳಿ ಇಲ್ಲ, ಅಲ್ಲಿ
1: ಮಳೆಯಲ್ಲಿ ಬಂದದು.
0: ಪಂಚಾಯತಿ ಆಫೀಸ್ಗೆ ಹೋಗ್ಬೇಕು. ಅವೋ ನೀನು ಅದೇನೋ ಹೇಳ್ದನಲ್ಲ ಈಗಿನ್ನು, ಅದ ಮಾಡ್ತಾ ಇರು.
1: ಪನೀರ್
2: ಪನ್ನೀರ್
0: ಪಾಲಕ್
2: ಪಾಲಕ್ ಪನ್ನೀರ್,
0: ಆಮೇಲೆ ಇನ್ನೊಂದೇನ ಹೇಳು,
2: ಗಜ್ರಿ ಅಲ್ಲ ಗಜ್ರಿ,
0: ರಾಗಿ ರೊಟ್ಟಿಯ ತೊಟ್ಟು ಬಿಡು, ಸಣ್ಣಕ್ಕೆ
1: ಈರುಳ್ಳಿ ಹೇಳ್ಬಿಡಯ್ಯ
0: ನಿಂಗೋಸ್ಕರ ಕಣ್ಣ,
1: ನಂಗೋಸ್ಕರ
0: ಕೇಳಿನಿ
2: ಜಯಣ್ಣ, ನೀಗ ಏನ್ ಕೇಳಿದ್ರೆ ಚಂದ್ರಣ್ಣಂಗೋಸ್ಕರ
1: ನನ್ನ ಹೆಸರು ಹೇಳ್ಕೊಂಡಮ್ಮ ಇವ ಮೊಟ್ಟೆ ತುಂಬಿಸ್ಕೊಳಕ ಹೋಗ್ಲಿ ಬಿಡವ, ನನ್ನ ಹೆಸರು
0: ನಾನು ನೀನು ಪಂಚಾಯತಿ ಆಫೀಸ್
1: ನಡಿಯಪ್ಪ ನಡಿಯಪ್ಪ,
2: ಆಯ್ತು ನೀವು ಬರೋ ಹೊಟ್ಟತಗ್ ಮಾಡಿಟ್ಟಿರ್ತೀನಿ
1: ನಡಿಯವ್ವ ಒಳಕ.
3: ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ.
4: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
5: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ, ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
4: ನಂಬರ್ ಚೆಕ್ ಮಾಡ್ದೇನೆ, ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
5: ಹಾಗಾದ್ರೆ ಸರಿಯಾದ ನಂಬರ್
4: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
5: ನೀವು ಉಳಿಸಿ ಬಿಟ್ರಿ ಅಕ್ಕ,
4: ಕೆಲ್ಸದಿಂದಲ್ಲ
5: ಮಾಡ್ತೀನಿ. RBI ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಉದ್ದು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ, ಇದನ್ನು ಕೆಂಪು ಮತ್ತು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಬೆಳಿಬಹುದು. ಮಳೆಗಾಲದಲ್ಲಿ ಖುಷ್ಕಿ ಬೆಳೆಯಾಗಿಯೂ ಮತ್ತು ಬೇಸಿಗೆಯಲ್ಲಿ ನೀರಾವರಿಯಲ್ಲಿ ಬೆಳೆಯಬಹುದು. ಉದ್ದಿನ ತಳಿಗಳು ಹಾಗೂ ಅದರ ವಿಶೇಷ ಗುಣಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸುರಕ್ಷಾ LBG 791, ಈ ತಳಿಯನ್ನು ಮುಂಗಾರಿನಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬಿತ್ತನೆ ಮಾಡಬಹುದು. ಈ ತಳಿಯು ಹಳದಿ ಎಲೆ ವೈರಾಣು ರೋಗಕ್ಕೆ ನಿರೋಧಕತೆ ಹೊಂದಿರೋದಲ್ಲದೆ ಒಂದೇ ಹಂತದಲ್ಲಿ ಕಟಾವಿಗೆ ಬರುತ್ತೆ. ಹೆಚ್ಚಿನ ಕಾಳಿನ ಇಳುವರಿ ಕೂಡ ಹೊಂದಿದೆ. ಈ ತಳಿಯು 75-80 ದಿನದಲ್ಲಿ ಕಟಾವಿಗೆ ಬರುತ್ತೆ. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 6-8 ಕ್ವಿಂಟಾಲ್ ಕಾಳಿನ ಇಳುವರಿ ಹಾಗೂ ಖುಷ್ಕಿ ಪ್ರದೇಶದಲ್ಲಿ 3-4 ಕ್ವಿಂಟಾಲ್ ಕಾಳಿನ ಇಳುವರಿ ಬರುತ್ತೆ. ರಶ್ಮಿ LBG 625, ಈ ತಳಿಯು ಬಿತ್ತನೆ ಮಾಡಿದಾಗಿನಿಂದ 70-75 ದಿನದಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ ನೀರಾವರಿ ಪ್ರದೇಶದಲ್ಲಿ 4-5 ಕ್ವಿಂಟಾಲ್ ಹಾಗೂ ಖುಷ್ಕಿ ಪ್ರದೇಶದಲ್ಲಿ 2-3 ಕ್ವಿಂಟಾಲ್ ಕಾಳಿನ ಇಳುವರಿ ಬರುತ್ತೆ. ಈ ತಳಿಯ ಕಾಳು ದಪ್ಪ ಗಾತ್ರದಾಗಿದ್ದು ಹೊಳಿತಾ ಇರುತ್ತೆ. ಅಧಿಕ ಇಳುವರಿ ಹಾಗೂ ಬೂದಿ ರೋಗಕ್ಕೆ ಸಹಿಷ್ಣುತೆಯನ್ನು ಕೂಡ ಹೊಂದಿದೆ. T9 ಈ ತಳಿಯು ವಿಶಾಲ ಹೊಂದಾಣಿಕೆ, ಬರಕ್ಕೆ ಸಹಿಷ್ಣುತೆ ಹೊಂದಿರೋದಲ್ಲದೆ ಸಾಧಾರಣ ಗಾತ್ರದ ಹೊಳಪಿಲ್ಲದ ಕಾಳುಗಳನ್ನ ಹೊಂದಿದೆ. ಈ ತಳಿಯು 85-90 ದಿನದಲ್ಲಿ ಕಟಾವಿಗೆ ಬರುತ್ತೆ. ಕರಂಗಾವ್ 3 ಇದು ದೀರ್ಘಾವಧಿ ತಳಿ ಹಾಗೂ ವಿಶಾಲ ಹೊಂದಾಣಿಕೆ ತಳಿಯಾಗಿದೆ. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 4-5 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 2-3 ಕ್ವಿಂಟಾಲ್

0: ಕಾಳಿನ ಇಳುವರಿ ಬರುತ್ತೆ. ಈ ತಳಿಯು 85-90 ದಿನದಲ್ಲಿ ಕಟಾವಿಗೆ ಬರುತ್ತೆ. ಉದ್ದನ್ನು ಬಿತ್ತನೆ ಮಾಡುವುದಕ್ಕೆ ಮುಂಚೆ ಭೂಮಿಯನ್ನು ಹದ ಮಾಡ್ಕೋಬೇಕು. ನಂತರ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕು. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷನ್ನು ಮಣ್ಣಿಗೆ ಸೇರಿಸಬೇಕು. 1 ಎಕರೆಗೆ ಸುಮಾರು 8-10 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಬಿತ್ತನೆ ಬೀಜವನ್ನು 200 ಗ್ರಾಂ ರೈಸೋಬಿಯಂ ಹಾಗೂ 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಿ 12 ಅಂಗುಲ ಅಂತರದ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಖುಷ್ಕಿ ಬೆಳೆಯಾದರೆ ಎಕರೆಗೆ 5 ಕೆಜಿ ಸಾರಜನಕ, 10 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷ್ ಪೋಷಕಾಂಶಗಳನ್ನು ಪೂರೈಸಬೇಕು. ಬಿತ್ತನೆ ಮಾಡಿದ 40 ದಿವಸದ ಒಳಗೆ 2 ಬಾರಿ ಅಂತರ ಬೇಸಾಯ ಮಾಡಿ ಕಳೆ ತೆಗಿಬೇಕು. ಮುಸುಕಿನ ಜೋಳದ ಜೊತೆಗೆ ಹೆಸರು ಅಥವಾ ಉದ್ದು ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದುಕೊಳ್ಳಬಹುದು. ಹೆಚ್ಚಿನ ಇಳುವರಿ ಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಬೇಸಾಯವನ್ನು ಮಾಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕೆಜಿಯಂತೆ ಸತುವಿನ ಸಲ್ಫೇಟ್ ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು. 2% ಯೂರಿಯಾ ಅಥವಾ DAPಯನ್ನು ಬಿತ್ತನೆಯಾದ 30-45 ದಿನಗಳ ನಂತರ, ಅಂದರೆ ಹೂ ಬಿಡುವ ಸಮಯದಲ್ಲಿ ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು. 20 ಗ್ರಾಂ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದಾಗ 2% ಯೂರಿಯಾ ದ್ರಾವಣವಾಗುತ್ತೆ. ಉದ್ದಿಗೆ ಬರುವಂತಹ ಪ್ರಮುಖ ಕೀಟಗಳು ಅಂದರೆ ಸಸ್ಯಹೇನು ಅಥವಾ ಥ್ರಿಪ್ಸ್ ನುಸಿ. 100 ಸಸ್ಯಹೇನು ಹಾಗೂ ನುಸಿಗಳು ಸುಳಿ, ಎಲೆ, ಹೂ, ಮೊಗ್ಗು, ಕಾಯಿಗಳಿಂದ ರಸವನ್ನು ಹೀರ್ತಾ ಇರುತ್ತವೆ. ಇದರಿಂದ ಎಲೆಗಳು ಮುದುಡೋದು, ಎಲೆಗಳು ಗಡಸಾಗೋದು, ಕಾಯಿಗಳಲ್ಲಿನ ಬೀಜ ಹೀಚಾಗೋದು ಹಾಗೂ ಎಲೆಗಳ ಕೆಳಗೆ ಕಪ್ಪು ಬೂಸ್ಟ್ ರೀತಿ ಬೆಳೆಯುತ್ತೆ. ಹುಳುಗಳ ತೀವ್ರತೆ ಕಂಡುಬಂದಾಗ 1.7 ಮಿಲಿಲೀಟರ್ ಡೈಮೀಥೋಯೇಟ್ 30 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕಟ್ಟುವ ಹಂತದಲ್ಲಿ 5 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಎಕರೆಗೆ 5 ರಂತೆ ಹಳದಿ ಅಂಟು ಬಲೆಯನ್ನು ಹಾಕಬೇಕು. ಕಾಯಿ ಕೊರಕ ಮರಿಹುಳುಗಳು ಹಸಿರು ಕಾಯಿಯ ಬೀಜಗಳನ್ನ ತಿನ್ನುತ್ತವೆ, ಕಾಯಿಗಳ ಮೇಲೆ ರಂಧ್ರಗಳನ್ನು ಉಂಟು ಮಾಡುತ್ತೆ. ಸಕಾಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಬೆಳೆಯಲ್ಲಿ ಕೀಟಬಾಧೆಯನ್ನು ಕಡಿಮೆ ಮಾಡ್ಕೋಬಹುದು. 50% ಹೂ ಬಂದಾಗ 0.2 ಮಿಲಿಲೀಟರ್ ಕ್ಲೋರಾನ್ ಟ್ರಾನಿಪ್ರೋಲ್ 18.5 EC ಅಥವಾ ಫ್ಲೂಬೆಂಡಿಯಮೈಡ್ 39.35 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸಣ್ಣ ಸಸಿಗಳ ಕಾಂಡದ ಒಳ ಮೇಲ್ಭಾಗವನ್ನು ಕಾಂಡಕೊರಕ ನೊಣಗಳು ಕೆರೆದು ತಿನ್ನೋದ್ರಿಂದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಬೆಳವಣಿಗೆಯಲ್ಲಿ ಕುಂಠಿತ ಆಗತ್ತೆ. ಗಾಳಿಯ ಒತ್ತಡಕ್ಕೆ ಗಿಡ ಕೂಡ ಮುರಿಯೋ ಸಾಧ್ಯತೆ ಇರುತ್ತೆ. ಇದರ ನಿರ್ವಹಣೆಗಾಗಿ ಬಿತ್ತನೆ ಮಾಡಿದ 20-25 ದಿನಗಳಲ್ಲಿ ಕ್ಲೋರೋಪೈರಿಪಾಸ್ 20 EC 2 ಮಿಲಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಉದ್ದಿನಲ್ಲಿ ಕಾಣುವಂತಹ ಪ್ರಮುಖ ರೋಗ ಅಂದರೆ ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ. ನಂಜು ರೋಗ ಬಂದರೆ ಎಲೆಗಳ ಮೇಲೆ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ನಂತರ ಪೂರ್ತಿ ಎಲೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಂತಹ ಸಸ್ಯದ ಬೆಳವಣಿಗೆ ಕುಂಠಿತಗೊಂಡು ಕಾಯಿಗಳು ಸರಿಯಾಗಿ ಕಟ್ಟೋದಿಲ್ಲ. ರೋಗಕ್ಕೆ ತುತ್ತಾದ ಸಸ್ಯಗಳನ್ನ ಪ್ರಾರಂಭಿಕ ಹಂತದಲ್ಲಿಯೇ ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ರೋಗ ಕಂಡುಬಂದಾಗ 30 ದಿನದ ಬೆಳೆಗೆ 1.7 ಮಿಲಿಲೀಟರ್ ಡೈಮೀಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೆಳೆ ಪರಿವರ್ತನೆಯಾಗಿ ಏಕದಳ ಧಾನ್ಯಗಳನ್ನ ಬೆಳಿಬೇಕು. ಬೂದಿ ರೋಗ ಕಂಡುಬಂದರೆ ಎಲೆಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತೆ, ಕ್ರಮೇಣ ಪೂರ್ತಿ ಎಲೆಯನ್ನು ಆವರಿಸಿಕೊಳ್ಳುತ್ತೆ. ಇಂತಹ ಎಲೆಗಳು ಬಿದ್ದು ಹೋಗಿ ಇಳುವರಿ ಕುಂಠಿತಗೊಳ್ಳುತ್ತೆ. ಇದಕ್ಕೆ ನಿರ್ವಹಣಾ ಕ್ರಮ ಅಂದರೆ 4 ಗ್ರಾಂ ಕಾರ್ಬನ್ ಡೈಸಿಮ್ 50 WPಯಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. 30-35 ದಿನದ ಒಳಗೆ ಬೆಳೆಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಬೆರೆಸಿ ಸಿಂಪಡಿಸಬೇಕು. ಎಲೆಗಳ ಮೇಲೆ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದರೆ ಇದನ್ನು ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಕ್ರಮೇಣ ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಯ ಪೂರ್ತಿ ಹರಡಿಕೊಳ್ಳುತ್ತೆ. ರೋಗ ಜಾಸ್ತಿಯಾದರೆ ಎಲೆಗಳು ಬಿದ್ದು ಹೋಗುತ್ತೆ. ಇದರ ಹತೋಟಿಗಾಗಿ 4 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. 30-35 ದಿನದ ಒಳಗೆ ಬೆಳಗ್ಗೆ 2 ಗ್ರಾಂ ಝೈನೆಬ್ 75 WP ಅಥವಾ ಮ್ಯಾಂಕೋಜೆಬ್ 75 WP ಬೆರೆಸಿ ಸಿಂಪಡಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
5: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ.
8: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಈ ವಾರ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಸೋಮವಾರ 1ನೇ ತಾರೀಕು ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತ ಸಂವಾದ ಪ್ರಸಾರವಾಗುತ್ತದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ SP ಯೋಗಾನಂದ ಹಾಗೂ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರು.
9: ನಾವು ಬೀಜೋತ್ಸವವನ್ನು ಮಾಡಿದೋ ಮತ್ತು ಅದು ಪೂರ್ವ ಮುಂಗಾರು ಆಂದೋಲನ 2026 ಅನ್ನೋದನ್ನು ನಾವು ವಿಸಿ ಫಾರಂ ಆವರಣದಲ್ಲಿ ನಾವು ಹಮ್ಮಿಕೊಂಡೋ. ಅದು ದಿನಾಂಕ 8/5/26 ಮಾಡಿದೋ. ಅಲ್ಲಿ ನಮ್ಮ ರೈತ ಬಾಂಧವರು ಉತ್ಸಾಹದಿಂದ 1,000 ಜಾಸ್ತಿ ಜನ ರೈತರು ಸುಮಾರು ಎಲ್ಲ ಭಾಗಗಳಿಂದ ಬಂದು ಭಾಗವಹಿಸಿದರು.
10: ಬೆಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೂ ಕಳಪೆ ಗುಣಮಟ್ಟದ ಬೀಜಗಳನ್ನು ಬಳಸಿದರೆ ನಿರೀಕ್ಷಿತ ಉತ್ಪಾದನೆ ದೊರೆಯುವುದಿಲ್ಲ. ಆದ್ದರಿಂದ ರೈತರು ಬಿತ್ತನೆಗಾಗಿ ಸದಾ ಪ್ರಮಾಣಿತ ಮತ್ತು ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡುವುದು ಅತ್ಯಗತ್ಯವಾಗಿದೆ.
8: 2ನೇ ತಾರೀಕು ಮಂಗಳವಾರ ಆಹಾರ ಧಾನ್ಯ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರಾದ HS ಲಕ್ಷ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ.
11: ಮಂಡ್ಯದಲ್ಲಿ ನಾನು ಉಗ್ರಾಣ ವ್ಯವಸ್ಥಾಪಕನಾಗಿ ಹೋದೆ ಸರ್. 30 ಆಗಿತ್ತು ಉಗ್ರಾಣ ಕಟ್ಟಿ. ಅಲ್ಲೇನು ಮಾಡ್ತಾ ಇದ್ರು ಅಂದ್ರೆ, ಗೊಬ್ಬರದ ಕಂಪನಿಯವರು ಇಡೋರು, FCI ಅಕ್ಕಿ ಸಂಗ್ರಹಣೆ ಮಾಡಿಕೊಡೋದು, ಅದನ್ನು ತಂದು ನಮ್ಮಲ್ಲಿ ಇಡೋರು. ಅದು ಬಿಟ್ಟರೆ ರೈತರಿಗೆ ದಾಸ್ತಾನು ಸಂಗ್ರಹಣೆ ಮಾಡೋದ್ರ ಬಗ್ಗೆ ಯಾರೂ ಅರಿವು ಮೂಡಿಸಿರಲಿಲ್ಲ. ನಾನಾಗ ಎಲ್ಲ ರೈಸ್ ಮಿಲ್ ಓನರ್ಸು ಕರೆದು ನಿಮ್ಮಲ್ಲಿರ್ತಕ್ಕಂಥ ಗೋದಾಮುಗಳು ತಗೊಳ್ತೇನೆ, ದಯವಿಟ್ಟು ರೈತರಿಗೆ ಸಹಾಯ ಮಾಡಿ. ಯಾಕೆಂದರೆ ರೈತ ಬೆಳೆದವನು ಅದನ್ನು ಭಾಳ ಕಡಿಮೆನಲ್ಲಿ ಮಾರಾಟ ಆಗುತ್ತೆ. ಅದೇ ಉಗ್ರಾಣದಲ್ಲಿ ಇಟ್ಟರೆ ನಿಮಗೆ 60% ನಾವು ಲೋನ್ ಕೊಡ್ತೀವಿ, ಪುನಃ ಆಮೇಲೆ ರೇಟ್ ಬಂದಮೇಲೆ ನೀವು ಬಿಡಿಸಿ ಅದನ್ನು ನೀವು ಮಾಡ್ಕೊಳ್ಳಿ ಅಂತೇಳಿ ರೈತರಿಗೆ ಅರಿವು ಮೂಡಿಸಿದೆ.
8: ಬುಧವಾರ 3ನೇ ತಾರೀಕು ರೇಷ್ಮೆ ರಂಗ ಬಾನುಲಿ ಸರಣಿ, 7ನೇ ತಾರೀಕು ಭಾನುವಾರ ಎಂದಿನಂತೆ ಹಟ್ಟಿ ಹರಟೆ ಗ್ರಾಮೀಣ ಚರ್ಚೆ, ಕೃಷಿ ದರ್ಪಣ ಹಾಗೂ ಕೃಷಿ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ.
7: ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.
8: ಪ್ರಸ್ತುತಿ GN ಮಂಜುನಾಥ್.
7: ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.
12: ರೈತ ಬಾಂಧವರೇ, ಗಮನಿಸಿ, ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೇವಿಗೆ
4: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ಬಿ ಯೋಗಾನಂದ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಸಿದ್ಧಾರೂಢ ಸಿಂಗಾಡಿ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
7: ಸಂಗೀತ ನಿರ್ದೇಶಕರು,
6: ಹಿನ್ನೆಲೆ ಗಾಯಕರು,
7: ಚಿತ್ರ ಸಾಹಿತಿಗಳು,
6: ವಾದ್ಯ ಸಂಗೀತಗಾರರು,
7: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
6: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
7: ನಮ್ಮ ವಾಣಿ ಆಕಾಶವಾಣಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರಾ, ಮಹಾರಾಷ್ಟದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮ್ಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟಿಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ ಅವರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲ ಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದ 3ನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ಐಆರ್ನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು ಬಿಎಲ್ಒ ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು ಎಸ್ಐಆರ್ನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು

ತಂಡ ಅವರೆಲ್ಲರನ್ನೂ ಆಸ್ಪತ್ರೆಗೆ ಸಾಗಿಸಿದರೂ ಐವರು ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി കേളി സ്ത്രീ സംവേദനെ ഈ കുറിച്ചു ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ.
1: ಸ್ತ್ರೀ ಸಂವೇದನೆ ಎಂದರೆ ಮಹಿಳೆಯರು ತಮ್ಮ ಬದುಕಿನ ಅನುಭವ, ನೋವು, ಶೋಷಣೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನು ಸಾಹಿತ್ಯ ಹಾಗೂ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಸ್ತ್ರೀ ಅಸ್ಮಿತೆಯ ಹುಡುಕಾಟ ಆತ್ಮವಿಶ್ವಾಸ ಮತ್ತು ಸಮಾನತೆಯ ಚಿಂತನೆಯಾಗಿದ್ದು ಕೇವಲ ಪುರುಷ ವಿರೋಧಿ ಅಲ್ಲ, ಬದಲಾಗಿ ಸ್ತ್ರೀಪರ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಮುಂದಿನ ಕೆಲವು ವಿಷಯಗಳನ್ನು ಅಂತರ್ಜಾಲದ ಸಹಾಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಮುಖವಾದ ಅಂಶಗಳು: ಸಾಹಿತ್ಯಿಕ ಅಭಿವ್ಯಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ತಮ್ಮ ನೋವು ಮತ್ತು ಸಂಕಟಗಳನ್ನು ಕಾವ್ಯಕಥೆಗಳ ಮೂಲಕ ದನಿಯೆತ್ತಿದ್ದಾರೆ. ಪಿತೃಪ್ರಧಾನ ವ್ಯವಸ್ಥೆಯ ವಿರೋಧ. ಶತಮಾನಗಳಿಂದ ಚಾರಿತ್ರಿಕ ದಾಖಲೆಗಳಿಂದ ದೂರವಿದ್ದ ಮಹಿಳೆ ಈಗ ಶೋಷಣೆ ಮತ್ತು ಅಸಮಾನತೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ. ಅಸ್ತಿತ್ವದ ಹುಡುಕಾಟ. ಶೀಲವೆಂದರೆ ಹೆಣ್ಣು, ಹೆಣ್ಣಿಗೆ ಮಾತ್ರ ಎಂಬ ನಿಲುವು, ಧೋರಣೆ, ಅಭಿಪ್ರಾಯ ಇದನ್ನು ನಿರಾಕರಿಸಿ ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ. ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ. ಸಮಾನತೆ ಮತ್ತು ಗೌರವ. ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ, ಅದೊಂದು ಸಾಮಾಜಿಕ ಸಂವೇದನೆಯಾಗಬೇಕು ಎಂದು ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರು ಒಂದೆಡೆ ತಿಳಿಸಿದ್ದಾರೆ. ನಾಗಚಂದ್ರ ಕವಿಯ ಸಮಕಾಲೀನನು ಎಂದು ಪ್ರಸಿದ್ಧಿ ಪಡೆದಿರುವ ಕಂತಿ ಎಂಬ ಕವಯಿತ್ರಿ ಕೇವಲ ಒಂದು ಕಲ್ಪನೆ ಎನ್ನುವುದಾದರೆ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಕವಯಿತ್ರಿ ಮಹಾದೇವಿ ಅಕ್ಕ. ಕಂತಿ ದಂತಕಥೆಯ ನಿರ್ಮಿತಿ ಅಲ್ಲವೆಂದಾದರೂ ಅವಳದು ಚತುರ ಕವಿತೆ, ಅನುಭವಜನ್ಯವಾದ ಹೃದಯ ಗೀತವಲ್ಲ, ಆದರೆ ಅಧ್ಯಾತ್ಮ ಮತ್ತು ಗದ್ಯ ಕವಿತ್ವ ಇವುಗಳ ಸಮ್ಮಿಳನಕ್ಕಾದರೂ ಅಕ್ಕ ಮಹಾದೇವಿ ಮೊದಲಗಿತಿ ಎಂದು ಡಾಕ್ಟರ್ ರಾಮಶ್ರೀ ಮುಗುಳೆಯವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ನುಡಿದಿದ್ದಾರೆ. ಅವರು ರಚಿಸಿದ ವಚನಗಳಿಂದ ಅವಳ ಆಧ್ಯಾತ್ಮಿಕ ಸಾಹಸ ಮತ್ತು ಸಿದ್ಧಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂಥ ಮಹಾಶಿವಶರಣೆ ಆಕೆ. ಸಾಂಪ್ರದಾಯಿಕ ಸಮಾಜದ ಬಂಧನಗಳನ್ನು ತಿರಸ್ಕರಿಸಿ, ಲಗ್ನ ಸಂಸ್ಥೆ ಸಂಸಾರವನ್ನು ಧಿಕ್ಕರಿಸಿ, ಶಿವನನ್ನೇ, ಚನ್ನಮಲ್ಲಿಕಾರ್ಜುನನನ್ನೇ, ಸಾವಿಲ್ಲದ ಕೇಡಿಲ್ಲದ ಚಲುವ ಶಿವನನ್ನೇ ತಾನು ಒಲಿದು ಪತಿಯೆಂದು ಸ್ವೀಕರಿಸಿರುವನು, ಶರಣ ಸತಿ ಲಿಂಗಪತಿ ಎಂಬ ಭಾವನೆಯೊಂದಿಗೆ ಬೆರೆತವಳು ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಆಕೆ ಈ ಒಂದು ಭಾವಗೀತೆಯಂತೆ ಇರುವಂತಹ ಸದಾ ಸ್ಫೂರ್ತಿಯನ್ನು ಕೊಡುವ ಚಿಲುಮೆಯ ಒಂದು ಕೃತಿ ಇದಾಗಿದೆ.

ಇದು ಪ್ರತಿಯೊಬ್ಬರಿಗೂ ಕೂಡ ಸಂದರ್ಭದ ತಕ್ಕಂತೆ ಸ್ತುತಿ ನಿಂದೆ ಬಂದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು ಎನ್ನುವಂಥ ವಿಷಯ ಇಲ್ಲಿ ಅಭಿವ್ಯಕ್ತವಾಗ್ತದೆ. ಎಷ್ಟು ಸರಳವಾಗಿ ಈ ದೇಹವನ್ನು ನೋಡಿಕೊಳ್ಳುವೆ ಎಂಬುದಕ್ಕೆ ಅಕ್ಕ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮೇಲಾಗಿ ಒಬ್ಬಂಟಿ ಎಂಬ ಭೀತಿ ತನಗಿಲ್ಲ, ಏಕೆಂದರೆ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಎಂಬ ದೃಢ ನಿಷ್ಠೆ ಅವಳಿಗೆ ಚನ್ನಮಲ್ಲಿಕಾರ್ಜುನನ ಮೇಲಿದೆ ಎಂಬುದನ್ನು ಸಾರಿದ ದಿಟ್ಟ ವೀರ ಮಹಿಳೆ. ಇನ್ನೊಬ್ಬ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ, ಅತಿಯಾಸೆ ಪಡಬಾರದು ಎಂಬುದನ್ನು ತನ್ನ ವಚನದಲ್ಲಿ ಬಹಳ ದಿಟ್ಟತನದಿಂದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇ ಅಯ್ಯ, ಈ ಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ವಚನದಲ್ಲಿ ಅರಸೊತ್ತಿಗೆಯನ್ನು ಧೀರತನದಿಂದ ಪ್ರತಿಭಟಿಸಿದವಳು. ಆಸೆ, ರೋಷ, ದುರಾಸೆ ಮುಂತಾದವು ಶಿವಶರಣಿಗೆ ಸಲ್ಲದ ಗುಣಗಳು ಎಂದು ತನ್ನ ಪತಿ ಮಾರಯ್ಯನಿಗೆ ತಿಳಿಹೇಳಿ ಕಾಯಕದ ಮಹತ್ವವನ್ನೂ ಕೂಡ ತಿಳಿಸಿದವಳು ಆಕೆ. ಅರಿವಿಂಗೆ ಬೇರೊಂದು ಒಡಲುಂಟೆ ಎಂದು ಆಕೆ ಲಿಂಗತಾರತಮ್ಯವನ್ನು ಪ್ರಶ್ನಿಸುತ್ತಾಳೆ. ಅಂದರೆ ಅರಿವು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಗಳಿಸಿಕೊಳ್ಳಬೇಕಾಗಿರುವಂಥ ಒಂದು ದೈವಿಕವಾಗಿರುವಂಥ ಶಕ್ತಿ ಎನ್ನುವ ಮಾತನ್ನು ಅವಳು ಒಪ್ಪುವಳು. ನಾಸ್ತಿನಾಥ ಅಂಕಿತ ಹೊಂದಿರುವ ಗೊಗ್ಗವ್ವೆ, ಅವಳ ಒಂದು ವಚನ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ಎಂದು ಲಿಂಗಭೇದದ ಸ್ಪಷ್ಟ ನಿರಾಕರಣೆಯನ್ನ ನಾವಲ್ಲಿ ಕಾಣುತ್ತೇವೆ. ಹೀಗೆ ಹದಿಬದೆಯ ಧರ್ಮ ಎಂಬ ಕೃತಿ ರಚಿಸಿದ ಸಂಚಿ ಹೊನ್ನಮ್ಮಳ ನುಡಿಗಳು ಲಿಂಗಭೇದದ ಬಗ್ಗೆ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುವರನಾದೊಡೆ ಬಂದ ಗುಣವೇನದರಿಂದ, ಕುವರಿಯಾದೊಡೆ ಕುಂದೇನು, ಅವರೀರ್ವರೋಳ್ ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ ಎನ್ನುವ ಮಾತನ್ನ ಹೇಳುತ್ತ ಆ ಸಮಾಜದ ಗೊಡ್ಡು ಪರಂಪರೆಗೆ ಈ ಮಾತಿನ ಮೂಲಕ ಅವಳು ಸೆಡ್ಡು ಹೊಡೆದಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದ ಕಾಲದಲ್ಲಿ ಹೆಣ್ಣಿಲ್ಲದೆ ಯಾವ ಸಮಾಜವೂ ಮುಂದುವರಿಯುವುದಿಲ್ಲ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಣ್ಣನ್ನು ಹಿಯಾಳಿಸಿ ನೋಡುವ ಕಣ್ಣಿದ್ದು ಕುರುಡರಂತಿರುವ ಮೂರ್ಖ ಸಮಾಜವನ್ನು ಪ್ರಶ್ನಿಸುತ್ತಾಳೆ. ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮದ ಕೃತಿಯ ಈ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ 56ನೆಯ ಮನ್ ಕಿ ಬಾತ್ನಲ್ಲಿ ತಿಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಗೌರವ ತಂದುಕೊಟ್ಟಿದೆ. ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀತ್ವಕ್ಕಿಂತ ಹೆಚ್ಚಾಗಿ ಗೃಹಸ್ಥ ಜೀವನ, ಭಕ್ತಿ, ಹೆಣ್ಣಿನ ಕಷ್ಟ ದುಃಖಗಳು ಅಭಿವ್ಯಕ್ತಿಯಾಗಿವೆ. ಹೆಂಡತಿ ಸಂತತಿ ಸಾಸಿರವಾಗಲಿ ಎಂಬ ಹಾರೈಕೆ ಪುರಂದರದಾಸರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಭಕ್ತಿ ಲೋಕನೀತಿ ದಾಸರ ಮೂಲ ಗುರಿ. ಶಿವಶರಣೆಯರನ್ನು ಬಿಟ್ಟರೆ ಮಹಿಳೆಯರು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದು ಬಹಳ ವಿರಳ. ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಮುಂತಾದ ಪ್ರಮುಖ ದಾಸರನ್ನು ನಾವಿಲ್ಲಿ ಗುರುತಿಸಬಹುದು. ಮಹಿಳಾ ಸಂವೇದನೆಯ ದೃಷ್ಟಿಯಿಂದ ನೋಡಿದಾಗ ಹರಪನಹಳ್ಳಿ ಭೀಮವ್ವ ಬರೆದ ಸೀರಿ ಹಾಡು ಗಮನಾರ್ಹವಾದುದು. ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಸ್ತ್ರೀಯರು ಯಮುನಾ ತಟಕ್ಕೆ ಹೋಗಿ ಮಿಂದು ಕಾತ್ಯಾಯನಿ ಪೂಜೆಯ ನೆವದಿಂದ ಹೊರಹೊರಡುವರು. ದಾರಿಯುದ್ದಕ್ಕೂ ಬರುವ ಪ್ರಕೃತಿ ವರ್ಣನೆ, ಓಡುತ್ತಾವೇ ಜಲ ಸೆಳುವಿನಿಂದ, ಆಹಾ ಮಾಡೋಣು ಹ್ಯಾಂಗೆ ಸ್ನಾನವ ನಾವು ಎನ್ನುತ್ತಲಿ ಯಮುನೆಗೆ ತಮ್ಮ ಹಸ್ತ ಮುಗಿದರಾಗ ಎಂದು ಸ್ನಾನ ಮುಗಿಸಿ ದಡದ ಬಳಿ ಬಂದು ನೋಡಿದಾಗ ಅಲ್ಲಿ ಸೀರೆಗಳಿರಲಿಲ್ಲ. ಅದನ್ನು ನೋಡಿ ಸದನಕ್ಕೆ ಹೋದರೆ ಕದನ ಬಹಳಾಗೋದು ಎಂದು ಮಮ್ಮಲ ಮರಗುವರು. ನಾಚಿಕಿಲ್ಲದೆ ಹೀಗೆ ಮನೆಗೆ ಹೋದ್ರೆ ನಮ್ಮಾವ ಕೋಲು ಕೋಲಲ್ಲಿ ಹೊಡೆದು ಹೊರಗಾಕುವ ಎನ್ನುವಳು. ಇನ್ನೊಬ್ಬಳು ನಮ್ಮತ್ತೆ ನೆತ್ತಿ ನೆತ್ತಿಗೆ ಹೊಡೆದಟ್ಟುವಳು. ಹೀಗೆ ಚಿಂತೆ ವ್ಯಾಕುಲದಿಂದ ದುಃಖಿತರಾಗಿ ಅಡವಿ ಸೇರೋಣ ಎಂದುಕೊಳ್ಳುವರು. ಅರಣ್ಯ ಸೇರಿಕೊಂಬುವುದು ಹೇಗೆ, ಹೋಗಿ ಕಣ್ಣಿಟ್ಟ ಪುರುಷರು ಬಿಡುವರೇ ನಮ್ಮನ್ನು ಎನ್ನುವಲ್ಲಿ ಕಾಮುಕ ಪುರುಷರ ಅಟ್ಟಹಾಸದ ಸ್ಪಷ್ಟ ಚಿತ್ರಣವನ್ನ ನಾವಿಲ್ಲಿ ಕಾಣುತ್ತೇವೆ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಅಕ್ಷರ ಕ್ರಾಂತಿಯೊಂದಿಗೆ ಬೆಳೆದ ಸ್ತ್ರೀ ಸಮೂಹ ವಿಶಿಷ್ಟ ಮಹಿಳಾ ಶೈಲಿ ವಸ್ತು ವೈವಿಧ್ಯತೆಯೆಡೆಗೆ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಪುರುಷ ಸಾಹಿತ್ಯದೊಂದಿಗೆ ಸಂವಾದಿಯಾಗಿ ನಿಲ್ಲುವ ಹುಡುಕಾಟವಿದೆ.
ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡಲಾಗಿದೆ. ಗಂಡು ಮಕ್ಕಳು ಒಂಬತ್ತು ಕೊಡು, ಬಂಡಿಯ ಕಳಸಕ್ಕೆ ಒಪ್ಪುವಂಥ ಒಬ್ಬ ಹೆಣ್ಣು ಮಗಳ ಕೊಡುದೇವ ಎಂಬ ಒಬ್ಬ ಸ್ತ್ರೀ ಬೇಡಿಕೊಳ್ಳುತ್ತಾಳೆ ಎಂದಾಗ ಆ ಸ್ತ್ರೀಗೆ ಎಂತಹ ಬೆಲೆ ಇತ್ತು ಎನ್ನುವುದು ತಿಳಿಯುವುದು. ಅಂಜಿಕೆ ತೋರಿದರೆ ಅಂಜುವ ಮಗಳಲ್ಲ, ಇಲ್ಲಿ ಪುರುಷ ದಬ್ಬಾಳಿಕೆಗೆ ಹೆದರಿ ಬಾಳುವ ಹೆಣ್ಣು ತಾನಲ್ಲ ಎಂಬ ಧೈರ್ಯ ಆತ್ಮಗೌರವ.

ಮಾನವತೆಯ ಕಡೆಗೆ ಅವರ ಒಲವು ನಿಲುವು ಕಾಣುತ್ತೇವೆ. ಇದು ಎಂಕೆ ಇಂದಿರಾ, ತ್ರಿವೇಣಿ, ಅನುಪಮ ನಿರಂಜನ್ ಇವರ ಕೃತಿಗಳಲ್ಲೂ ಕೂಡ ನಾವು ಕಾಣುತ್ತೇವೆ. ಸಾಮಾಜಿಕ ಕಳಕಳಿ ಅಲ್ಲಿದ್ದರೂ ಹೆಣ್ಣು ಅನುಭವಿಸುವ ಸಂಕಟಗಳಿಂದ ಹೊರಬರುವ ಮಾರ್ಗಗಳ ಬಗ್ಗೆ ಮೌನವೇ ಅಲ್ಲಿ ಉತ್ತರವಾಗಿದೆ. ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ, ವೈದೇಹಿ, ಬಿ ಟಿ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಪಾತ್ರಗಳ ಪ್ರತಿಭಟನೆ ಇದ್ದರೂ ನ್ಯಾಯ ಸಿಗದೆಂಬ ನಿರಾಸೆಯ ಹೊಂದಾಣಿಕೆ ಇದೆ. ಮುಂದಿನ ಘಟ್ಟದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿತ್ವ ಎದ್ದು ಕಾಣುವುದು. ಪ್ರತಿಭಾ ನಂದಕುಮಾರ, ಮುಕ್ತಾಯಕ್ಕ ಮುಂತಾದವರು ಸಮಕಾಲೀನ ಸಂಗತಿಗಳಿಗೆ ದನಿಯಾಗುತ್ತಾ ಸ್ತ್ರೀ

0: ತನ್ನ ಬದುಕಿನ ಎಲ್ಲದಕ್ಕೂ ತಾನೇ ತೆರೆದುಕೊಳ್ಳುತ್ತ ಪರಿಹಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂಬ ಈ ವಚನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ.
1: ಇದುವರೆಗೆ ಸ್ತ್ರೀ ಸಂವೇದನೆ ಈ ಕುರಿತು ಮಾತನಾಡಿದವರು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಜಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
1: ನಮಸ್ತೆ ಸರ್.
2: ನಮಸ್ತೆ ಸರ್.
0: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
1: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021 ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
0: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಂಡರು.

0: ಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ, ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದುದರಿಂದ ನಾನು ಅವರನ್ನು, ಅಪ್ಪ, ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ, ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ, ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ, ನೋಡಿ, ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು. ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು? ಏನು ಯೋಚಿಸಿದ್ದೀರಿ? ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ? ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, 1 ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು

0: ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021 ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸುತ್ತಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನೂ ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರೂ ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರೂ ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳಬಯಸುತ್ತೀರಿ?
0: ನಾವಿಬ್ಬರೂ ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವ

0: ಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
1: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ, ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನೂ ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ

ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆ್ಯಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆ್ಯಂಬ್ಯುಲೆನ್ಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆ್ಯಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆ್ಯಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ನನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ನನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ

ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹು ದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದ

0: ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ, ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದಿರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಕೇಳುಗರೆ, ಇದುವರೆಗೂ ರಾಜ್ಯವ್ಯಾಪಿ ಜಾಲದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅನುವಾದದ ಮರುಪ್ರಸಾರವನ್ನು ಕೇಳಿದಿರಿ. ಸಮಯ 8:37. ಇದೀಗ ಪ್ರಸಾರವಾಗಲಿದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಅಜ್ಜ, ಇದು ಯಾವ ಗಿಡ?
4: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
3: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
4: ಯಾಕೆ?
3: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
4: ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಆಪ್ಕಾ ಜರೂರ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಧ್ವನಿಯಾಗಿದ್ದಾರೆ ಹಿಮೇಶ್ ರೇಷಮಿಯಾ.

0: ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೆ ಎನ್ ಜನಾರ್ದನ ಅವರು ಸ್ವಾಗತಿಸಿದರು.
1: ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ ಅಂಡ್ ರೆಸ್ಪೆಕ್ಟ್ಫುಲ್ ವೆಲ್ಕಮ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಹೂ ಆರ್ ಪ್ರೆಸೆಂಟ್ ಇನ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಫಂಕ್ಷನ್. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು.
0: ಬಳಿಕ ಉಪರಾಷ್ಟ್ರಪತಿಗಳು ಸೇರಿದಂತೆ ಇತರ ಗಣ್ಯರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ವರ್ಚುವಲ್ ಮೂಲಕ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ಸಿರಿ ಉತ್ಪನ್ನಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತದನಂತರ ಬೆಳ್ತಂಗಡಿಯಲ್ಲಿ 7 ಎಕರೆ ಜಾಗದಲ್ಲಿ 71 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಕಿರು ವಿಡಿಯೋ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು.
2: ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾ ಇದ್ದರು. ಆಗ ನಮಗೆ ಕಂಡದ ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು, ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತು ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಾಗಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಆದರೆ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡುವುದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004 ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳುವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡಿ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು.

0: ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ, ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎರಡು ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಎಕರೆ ಭವ್ಯ ಸಿರಿಯ ಕಟ್ಟಡ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ.
1: ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದ್ದು ಹೀಗೆ.
2: ಶ್ರೀ ಮಾತುಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾವೋ ಕಾ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗೋ ಕೋ ಪ್ರೋತ್ಸಾಹನ, ಗ್ರಾಮೀಣ ಯುವಾವೋ ಕೆ ಲಿಯೆ ರೋಜ್ಗಾರ್ ಔರ್ ಆತ್ಮನಿರ್ಭರ್ ಭಾರತ್ ತಥಾ ಸ್ಥಾನೀಯ ಉದ್ಯಮಿತಾ ಕೋ ಬಡಾವಾ ದೇನೆ ಕಿ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೈ. ನಿಶ್ಚಿತ ಹೀ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರ ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿ ಕಿ ದಿಶಾ ಮೇ ಮೀಲ್ ಕಾ ಪತ್ಥರ್ ಸಿದ್ಧ ಹೋಗಾ. ಇಸ್ಕೆ ಲಿಯೆ ಮೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಜಿ ಏವಂ ಉನ್ಕಿ ಟೀಮ್ ಕೋ ಬಧಾಯಿ ಏವಂ ಶುಭಕಾಮನಾಯ ದೇತಾ ಹೂಂ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಜಿ ಭಾರತೀಯ ಸಂಸ್ಕೃತಿ, ಸೇವಾ ಔರ್ ಮಾನವೀಯ ಮೂಲ್ಯೋ ಕೆ ಉಜ್ವಲ ಪ್ರತೀಕ್ ಹೇ. ಆಪ್ಕಾ ಜೀವನ್ ನಿಸ್ವಾರ್ಥ ಸೇವಾ, ದೂರದರ್ಶಿ ನೇತೃತ್ವ ಔರ್ ಮಾನವ ಕಲ್ಯಾಣ ಕೆ ಪ್ರತಿ ಸಮರ್ಪಣ ಕೋ ಉದ್ಭುತ ಉದಾಹರಣ ಹೇ. ಡಾಕ್ಟರ್ ಹೆಗ್ಡೆ ಜಿ ಕೆ ನೇತೃತ್ವ ಮೇ ಧರ್ಮಸ್ಥಲ ಆಜ್ ಸೇವಾ, ಸದ್ಭಾವ ಔರ್ ಸಂಸ್ಕಾರೋ ಕಿ ಜೀವನ್ ಧರ್ತಿ ಬನ್ ಗಯಾ ಹೈ. ಆಪ್ನೆ ಶಿಕ್ಷಾ, ಸ್ವಾಸ್ಥ್ಯ, ಮಹಿಳಾ ಸಶಕ್ತೀಕರಣ, ಗ್ರಾಮೀಣ ವಿಕಾಸ ಔರ್ ಸ್ವರೋಜ್ಗಾರ ಕೆ ಕ್ಷೇತ್ರ ಮೇ ಜೊ ಕಾರ್ಯ ಕಿಯೆ ಹೇ ವೇ ಲಾಖೋ ಲೋಕೋ ಕೆ ಜೀವನ್ ಮೇ ಆಶಾ ಔರ್ ಆತ್ಮವಿಶ್ವಾಸ ಕಾ ಸಂಚಾರ ಕರ್ ರಹೆ ಹೈ. ಶ್ರೀ ಕ್ಷೇತ್ರ ಧರ್ಮಸ್ಥಲ ಗ್ರಾಮೀಣ ವಿಕಾಸ ಪರಿಯೋಜನಾ ಆಜ್ ಗ್ರಾಮೀಣ ಭಾರತ್ ಕೆ ವಿಕಾಸ ಕಾ ಪ್ರೇರಣಾದಾಯಿ ಮಾಡಲ್ ಬನ್ ಚುಕಿ ಹೇ.
1: ನಂತರ ಮಾತನಾಡಿದ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಪರ ಚಟುವಟಿಕೆಗಳನ್ನು ಶ್ಲಾಘಿಸಿದರು.
3: ಟುಡೇಸ್ ಪ್ರೋಗ್ರಾಮ್ ಇಸ್ ದಿ ಸೆಲೆಬ್ರೇಷನ್ ಆಫ್ ಅ ಟ್ರಾನ್ಸ್ಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್. ಸೊ ವಿ ಆರ್ ಗೆಟಿಂಗ್ ಫ್ರೀ ಫುಡ್, ವೈ ವಿ ಶುಡ್ ವರ್ಕ್? ದಟ್ ಈಸ್ ನಾಟ್ ದ ಫಿಲಾಸಫಿ. ವಿ ಹ್ಯಾವ್ ಟು ವರ್ಕ್, ವಿ ಹ್ಯಾವ್ ಟು ಕ್ರಿಯೇಟ್ ವೆಲ್ತ್ ಆ್ಯಂಡ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಟು ದಿ ಮೋಸ್ಟ್ ನೀಡಿ ಪೀಪಲ್. ದಟ್ ಈಸ್ ದಿ ರಿಯಲ್ ಫಿಲಾಸಫಿ ಬಿಹೈಂಡ್ ದಿಸ್ ಫ್ರೀ ಅನ್ನದಾನ. Free anadana cannot come just like that. We have to work for it. From there only free anadana comes, and that free anadana goes to the hungry people. It must create dignity, opportunity and confidence. That is what is real development. And it should inclusive development means every section of the society, whether they are scheduled caste, whether they are scheduled tribe, whether they are OBC, whether they are upper caste, it is all irrelevant. Every poor in every society should be taken care. And that is the great ambition of our Pradhan Mantri Sriman Narendra Modi ji. That's why he always saying, we want Viksit Bharat by 2047. Viksit Bharat means inclusive development for every citizen of this country. Established in 2004 as a non-for-profit initiative, Sri was never conceived as a commercial enterprise driven purely by profit. It was envisioned as a platform for empowerment, a movement capable of transforming rural women into creators and entrepreneurs. The word Sri itself signifies prosperity and abundance. That's why the word Sri has been selected as the brand. True to its name, this institution has brought economic strength and self-respect to thousands of women, and one section of the women are sitting here as witness today. True to its name, this institution has brought economic strength and self-respect. I am told that today Sri supporters the livelihoods of more than 3,000 individuals directly and more than 10,000 individuals indirectly. Most of them are women from disadvantaged background. Most of them are from rural background. Most of them are economically weaker section. This is, in its true essence, a real social transformation. The growth journey of Sri in itself is deeply inspiring. It was built not overnight, but it is built over years. Now it is more than two decades, and it is growing and growing and growing. It evolved through the experimentation, perseverance, innovation, and an unwavering commitment to the public welfare. Without devotion, without sacrifice, without dedication of someone, no unit can grow, no industry can grow, no institute can grow. Such institutions remind us that nation building requires patience, compassion, and long-term vision. What I will get today, whether I can win the next election, that should not be the aim of these type of service-oriented institutions. In the long run, are we able to solve the problems of the families who are depending on this institution? The Sri Matrushri Industrial Park spread across nearly 7 acres with over 1.5 lakh square feet of infrastructure, stands today as a shining symbol of socially responsible rural development. And that got inaugurated today, that is the greatest achievement of all of us. I am particularly happy to note that this institution has been developed with a holistic vision, including hostel facilities for women employees, residential quarters, childcare support systems, hygienic kitchens, transportation facilities, and these welfare amenities and a safe working environment that is more important. This integrated human-centric approach is what makes Sri truly unique and outstanding. What impresses me most about Sri is the diversity of its activities, from garments and agarbattis to nutritious food, supplements, pickles. I was told this pickle is made out of with a special mango, and that is the reason why it is little costly. Now they have given, I will take it with me, I will taste it, and I will write about the quality of it. Pickles, masalas, and also the cleaning materials, what I have seen, the chemicals which are being used, that has been very well neatly packed in the bottles.
1: ವಂದೆ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡುವುದರೊಂದಿಗೆ ಸಭಾ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಉಜಿರೆ ಇಲ್ಲಿನ ಉಪಾಧ್ಯಕ್ಷರಾದ ಶ್ರೀ ಡಿ ಸುರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.
4: ಇದುವರೆಗೆ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ, ತಾಂತ್ರಿಕ ಸಹಕಾರ ಚಂದ್ರಶೇಖರ್ ಪಾಣಾಜೆ ಮತ್ತು ಮನೋಜ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

ಕೇಳುಗರೆ, ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಕಾರ್ಯಕ್ರಮದ ಮೊದಲಿಗೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ MS ವಿಶ್ವನಾಥನ್, ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಕೆಲುಗರೆ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎ ಯರಯ್ಯ ಅವರ ಸ್ಯಾಕ್ಸೋಫೋನ್ ವಾದನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಡಪಾ ಕೇಂದ್ರದ ಕೊಡುಗೆ. ಇನ್ನು ಮುಂದೆ ಕ್ರೇಜಿ ಕುಟುಂಬ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ಸಂಗೀತ ಸಂಯೋಜನೆ ರಿಕ್ಕಿ ಕೇಜ್ ಅವರದು. ಕುವೆಂಪು ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಅವಿನಾಶ್ ಚೇಬಿ, ಅವಿನಾಶ್ ಭಾರದ್ವಾಜ್ ಹಾಗೂ ಸಂಗಡಿಗರು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಗೆ ಕೇಳೋಣ ಸುರಾರಿ ಚಿತ್ರದ ಗೀತೆ. ವಿಶಾಲ್ ಜೆ ಅವರ ಸಾಹಿತ್ಯ, ಅನಂತ್ ಆರ್ಯನ್ ಅವರ ಸಂಗೀತ ಸಂಯೋಜನೆ, ಹಾಡಿದ್ದಾರೆ ಅಜಯ್ ವಾರಿಯರ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 11 ಗಂಟೆ. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ಅಂದೇ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. ಸೇವಾವಾಹಿನಿ 7:30. ಬೆಳಿಗ್ಗೆ 7:45, 8:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ನಾಗಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ

0: ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ SS. 8:45 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅಕ್ಕರೈ ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ. 9:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ದೇವರನಾಮ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಮೈಸೂರಿನ ಬಾಲ್ಯ ನ್ಯಾಯ ಮಂಡಳಿಯ ಸದಸ್ಯರಾದ ಡಾಕ್ಟರ್ VST ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ. 1:20 ಭಾವಗೀತೆಗಳು ರೂಪಾರಾವ್ ಮತ್ತು ದೀಪಾರಾವ್ ಅವರಿಂದ. 12:30 ಹಾಗೂ 5:05 ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MN ಗಿರೀಶ್ ಹಾಗೂ MS ಪುಟ್ಟರಾಜು ಅವರ ನಾಗಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ BK, ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ ಅನುರಾಧ ಮೂರ್ತಿ ಅವರಿಂದ. 6:51 ಕೃಷಿ ರಂಗದಲ್ಲಿ ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಬೀಜೋತ್ಪಾದನೆ, ಬೀಜೋಪಚಾರ ಹಾಗೂ ಬಿತ್ತನೆ ಬೀಜದ ಆಯ್ಕೆ ಕುರಿತ ಸಂವಾದ. ಭಾಗವಹಿಸಲಿದ್ದಾರೆ ಮಂಡ್ಯದ VC ಫಾರ್ಮ್ ವಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ SP ಯೋಗಾನಂದ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ಕೇಂದ್ರ ಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದ GS ಅಭಿಷೇಕ್ ನಾಯಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 10:00 ಕೇಳಿ ಶ್ರೀವಿದ್ಯಾ ವಿಶಾರದ. ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇದುವರೆಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 11:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆಗಳು.
1: This is Akashvani. The news read by Reshma Tiwari. Prime Minister Narendra Modi today lauded several citizens for their outstanding contributions towards nature conservation, solving local problems and other social causes, highlighting their inspiring initiatives and achievements. Addressing the nation in his monthly program Mann Ki Baat on Akashvani, Mr. Modi spoke about Saji Valasheril of Keralam, who runs a free swimming club that has helped more than 15,000 people learn swimming. Highlighting India's sporting achievements, Mr. Modi applauded record-breaking performances by emerging athletes at the National Senior Athletics Federation competition held in Jharkhand's Ranchi. Expressing concern over the prevailing heatwave conditions, the Prime Minister urged people to follow official

ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಕೇಳುಗರೆ, ನಿಲಯದ ನಾಳಿನ ಪ್ರಸಾರ ಕಾರ್ಯ ಎಂದಿನಂತೆ ಮುಂಜಾನೆ 5:53 FM ಕಂಪನಾಂಕ 100.6 ಪ್ರಾರಂಭವಾಗಲಿದೆ. ನಿಲಯದ ಸಮಸ್ತ ಕೇಳುಗ ಸ್ನೇಹಿತರಿಗೆ ಕಾರ್ತಿಕ್ MS ಮಾಡುವ ನಮಸ್ಕಾರಗಳು.